ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:28:28 ಇಂದಿನ ಪಂಚಾಂಗ 2083 ಸಿದ್ಧಾರ್ಥಿ ವಿಕ್ರಮ ಸಂವತ್ಸರ ಕೃಷ್ಣ ಪಕ್ಷದ ತೃತೀಯ ಅಂದರೆ ಆಗಸ್ಟ್ 31, 2026 ಸೋಮವಾರ. ಈ ಶುಭ ದಿನದಂದು ನನ್ನೆಲ್ಲ ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯನ್ನು ತಿಳಿಸಿದ ಬೆಳಗ್ಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಇಂದಿನ ಹಿತನುಡಿ ಹೀಗಿದೆ. ಗುಂಪಿನಿಂದ ಬೇರೆಯಾಗಿ ನೀವು ಎತ್ತರದಲ್ಲಿ ನಿಲ್ಲಬೇಕು ಅಂತ ನೀವು ಮನಸ್ಸು ಮಾಡಿದರೆ ಗುಂಪಿನಿಂದ ತೂರಿ ಬರುವಂತಹ ಕಲ್ಲುಗಳಿಗೆ ಎದೆ ಕೊಡೋದಕ್ಕೆ ಸಿದ್ಧರಾಗಿರಬೇಕಂತೆ. ಅಂದರೆ ನೀವು ಗುಂಪಿನಿಂದ ಬೇರೆಯಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಅಂತ ಅಂದರೆ ಆ ಗುಂಪಿನಲ್ಲಿರುವಂತಹ ಕೆಟ್ಟ ಜನರು ಅಥವಾ ಕೆಟ್ಟ ಮನಸ್ಥಿತಿಯವರು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಬಹುದು, ಹಾಗೆ ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಬಹುದು, ಹಾಗೆ ನಿಮ್ಮನ್ನು ಹೀಯಾಳಿಸಬಹುದು. ಅವೆಲ್ಲವನ್ನ ಕೂಡ ಸಹಿಸಿಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿರಬೇಕಾಗತ್ತೆ. ಎಂಥ ಒಳ್ಳೆಯ ಮಾತು ಅಲ್ವಾ ಸ್ನೇಹಿತರೆ?

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ
4: This is Akashvani, the news read by Renu Kataria. Prime Minister Narendra Modi arrived in Bishkek yesterday on a two-day visit to Kyrgyzstan. Mr. Modi will attend the 26th Shanghai Cooperation Organization SCO summit being held in Kyrgyzstan today and tomorrow. Prime Minister Modi will also attend heads of state session tomorrow. He was

1.3 ಸಮಯ ಸರಿಯಾಗಿ 6:37. ನಾವಿದ್ದೀವಿ ಭಕ್ತಿ ಸುಧೆ ಹರಿಸುವಂತಹ ಹಾಡುಗಳನ್ನು ಕೇಳುವಂತಹ ಈ ಸುಮಧುರವಾದಂತಹ ಸಮಯದಲ್ಲಿ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ, ಶುಭ ಮುಂಜಾನೆ, ಶುಭೋದಯದ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮಗಾಗಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳು ಮೂಡಿಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ

ಗಣೇಶನ ಸ್ತುತಿಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಭಕ್ತಿ ಸುದೆ ಹರಿಸುವಂತಹ ಗೀತೆ.

ಪ್ರಥಮ ವಂದಿತ ಗಣೇಶ, ನಿಮ್ಮೆಲ್ಲ ವಿಘ್ನಗಳನ್ನು ದೂರ ಮಾಡಿ ಈ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಫಲಪ್ರದಾಯವಾಗಿರಲಿ ಅಂತ ಆಶಿಸ್ತಾ, ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಒಂದು ಸುಂದರ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಒಮ್ಮೆ ಗಮನಿಸಿದರೆ ಬೆಟ್ಟಗಳಿದ್ದಾವೆ, ಕಾಡುಗಳಿದ್ದಾವೆ, ಹಾಗೆ ಮರಗಳಿದೆ, ಹಸಿರು ಹೊಲಗಳಿದೆ. ಆದರೆ ಇವೆಲ್ಲವನ್ನ ಜೋಡಿಸುವಂತಹ, ಹಾಗೆ ಬದುಕಿಗೆ ಚೈತನ್ಯ ನೀಡುವಂತಹ ಒಂದು ಜೀವಧಾರೆ ಇದೆ, ಅದು ನದಿ. ನದಿ ಅಂತ ಅಂದರೆ ಕೇವಲ ಹರಿಯುವ ನೀರಲ್ಲ, ನದಿ ಅಂದರೆ ನಮ್ಮ ಬದುಕು ಅದು, ನದಿ ಅಂತ ಅಂದರೆ ನಮ್ಮ ನಾಗರಿಕತೆ, ನದಿ ಅಂತ ಅಂದರೆ ಕೃಷಿ, ನದಿ ಅಂದರೆ ಸಂಸ್ಕೃತಿ, ಹಾಗೆ ಭಾರತೀಯರ ಪಾಲಿಗೆ ನದಿ ಅಂದರೆ ಭಕ್ತಿಯೂ ಕೂಡ ಹೌದು. ಇದರ ಬಗ್ಗೆ ಇವತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿಗೀತೆ ನಿಮಗಾಗಿ ರೆಡಿಯಾಗಿದೆ, ಕೇಳಿ ಆನಂದಿಸಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಗಮನಿಸಿದಾಗ ನಮಗೆ ನದಿಯೂ ಕೂಡ ಕಾಣಿಸುತ್ತೆ. ಆ ನದಿ ಭಕ್ತಿಯ ಸಂಕೇತವೂ ಕೂಡ ಹೌದು. ಹಾಗಾಗಿ ಗಂಗಾ, ಕಾವೇರಿ, ಕೃಷ್ಣ ಮುಂತಾದ ನದಿಗಳ ಪೌರಾಣಿಕ ಹಾಗೆ ಭಕ್ತಿಯ ಮಹತ್ವವನ್ನು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಹಾಗೆ ಭಾರತದ ಇತಿಹಾಸದಲ್ಲಿ ಗಮನಿಸಿದರೆ ಬಹುತೇಕವಾಗಿ ಪ್ರಾಚೀನ ನಾಗರಿಕತೆಗಳು ಈ ನದಿಗಳ ದಡದಲ್ಲೇ ಬೆಳೆದಿರೋದು ನಮಗೆ ಗೊತ್ತಾಗುತ್ತೆ. ನದಿಯ ನೀರು ಕುಡಿಯೋದಕ್ಕೆ ಬೇಕಾಗತ್ತೆ, ಹಾಗೆ ಕೃಷಿಗೆ ಬೇಕಾಗತ್ತೆ, ಪ್ರಾಣಿಗಳಿಗೂ ಕೂಡ ಬೇಕಾಯಿತು, ಹಾಗೆ ಮನುಷ್ಯನ ದಿನನಿತ್ಯದ ಬದುಕಿಗಾಗಿ ಈ ನದಿಯ ನೀರು ಬೇಕಾಯಿತು. ಹೀಗಾಗಿ ಮನುಷ್ಯನ ಬದುಕು ನದಿಯೊಂದಿಗೆ ಬೆಸೆದುಕೊಂಡಿದೆ. ಆದರೆ ಕಾಲ ಕಳೆದಂತೆ ಈ ಸಂಬಂಧ ಕೇವಲ ಅಗತ್ಯಕ್ಕೆ ಸೀಮಿತವಾಗಲಿಲ್ಲ. ನೋಡಿ, ನದಿಯ ಬಗ್ಗೆ ಕೃತಜ್ಞತೆ ಮೂಡ್ತು, ಆ ಕೃತಜ್ಞತೆ ಮುಂದೆ ನಂಬಿಕೆ ಆಯಿತು, ನಂಬಿಕೆಯೇ ಭಕ್ತಿ.

ಆಯಿತು. ಹೀಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನದಿಗೆ ತಾಯಿಯ ಸ್ಥಾನವನ್ನು ಕೊಡಲಾಗಿದೆ. ಸ್ನೇಹಿತರೆ, ಮತ್ತಷ್ಟು ನದಿಯ ಬಗ್ಗೆ, ನದಿಯ ಪ್ರಾಮುಖ್ಯತೆ ಹಾಗೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಸರಿಯಾಗಿ 6:30 ನಾವಿದ್ದೀವಿ ನಾದಾರ್ಜುನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ನದಿಗಳ ಪಾತ್ರ, ಹಾಗೆ ನದಿಗಳ ಪೌರಾಣಿಕ ಮಹತ್ವದ ಬಗ್ಗೆ ಹೇಳೋದಾದ್ರೆ, ನಮಗೆ ಭಾರತದ ನದಿಗಳ ಹೆಸರು ಹೇಳುವಾಗ ಮೊದಲು ನೆನಪಾಗುವಂತ ಹೆಸರು ಅಂತ ಅಂದ್ರೆ ಅದು ಗಂಗಾ. ಗಂಗೆಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಅನೇಕ ಕಥೆಗಳು ಬರುತ್ತೆ. ಭಗೀರಥನ ತಪಸ್ಸಿನ ಫಲವಾಗಿ ಗಂಗೆಯನ್ನ ಭೂಲೋಕಕ್ಕೆ ಕರೆತರುವಂತಹ ಪ್ರಸಂಗ ಕೂಡ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಸಾಧ್ಯವಿಲ್ಲ ಅನ್ನುವಂತಹ ಕಾರಣದಿಂದ ಶಿವ ತನ್ನ ಜಟೆಯಲ್ಲಿ ಗಂಗೆಯ ವೇಗವನ್ನ ಹಿಡಿದು ನಂತರ ಆಕೆಯನ್ನ ಭೂಮಿಗೆ ಹರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಅನ್ನುವಂಥದ್ದು ಪೌರಾಣಿಕ ನಂಬಿಕೆ. ಹೀಗಾಗಿ ಗಂಗೆಯ ಕಥೆಯಲ್ಲಿ ನಮಗೆ 3 ಪ್ರಮುಖ ಭಾವನೆಗಳು ಕಾಣಿಸುತ್ತೆ. 1, ನಿರಂತರವಾಗಿ ತಪಸ್ಸು, ಹಾಗೆ ದೈವಾನುಗ್ರಹ ಮತ್ತು ಲೋಕ ಕಲ್ಯಾಣ. ಇವತ್ತಿಗೂ ಕೂಡ ಗಂಗಾ ತೀರದಲ್ಲಿ ನಡೆಯುವಂಥ ಆರತಿ, ಪೂಜೆ, ಹಾಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆ ನದಿಯೊಂದಿಗೆ ಹಾಗೆ ಜನರ ಆಧ್ಯಾತ್ಮಿಕ ಸಂಬಂಧವನ್ನು ತೋರಿಸುತ್ತೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಗಂಗೆಯನ್ನ ಪವಿತ್ರ ಅಂತ ಪೂಜಿಸುವ ನಾವು ಆಕೆಯ ನೀರನ್ನು ಕೂಡ ಸ್ವಚ್ಛವಾಗಿಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಲ್ವಾ? ಸ್ನೇಹಿತರೆ, ಮತ್ತೊಂದು ಸುಮಧುರವಾದಂತಹ ಭಕ್ತಿ ಸುದೆ ಹರಿಸುವಂತಹ ಸಿನಿಮಾ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಕ್ತಿ ಸುಧೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಹಾಗೆ ಮತ್ತೊಂದು ಕರ್ನಾಟಕದ, ನಮ್ಮ ಕರ್ನಾಟಕದ ಭಾವನಾತ್ಮಕ ಜೀವಧಾರೆ ಅಂತಂದರೆ ಅದು ಕಾವೇರಿ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಅಂತ ಬಂದಾಗ ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗುವಂತಹ ನದಿ ಅಂದರೆ ಕಾವೇರಿ. ಕೊಡಗಿನ ತಲಕಾವೇರಿಯಲ್ಲಿ ಉದ್ಭವಿಸುವಂತಹ ಕಾವೇರಿ ಕರ್ನಾಟಕದ ಹಲವು ಪ್ರದೇಶಗಳ ಮೂಲಕ ಹರಿದು ನಂತರ ತಮಿಳುನಾಡಿನತ್ತ ಸಾಗುತ್ತೆ. ಕಾವೇರಿ ನಮ್ಮ ಪಾಲಿಗೆ ಕೇವಲ ನದಿಯಲ್ಲ ನೋಡಿ, ಅವಳು ನಮ್ಮ ಹೊಲಗಳಿಗೆ ನೀರು ನೀಡುವಂತಹ ಜೀವಧಾರೆ, ರೈತರ ಬದುಕಿಗೆ ಆಸೆ, ಹಾಗೆ ಅನೇಕ ಊರುಗಳ ಜೀವನಾಡಿ, ಅನೇಕ ಜನರ ಭಾವನೆ. ಕಾವೇರಿಯೊಂದಿಗೆ ಸಂಬಂಧಿಸಿದಂತಹ ಕ್ಷೇತ್ರಗಳು, ಹಾಗೆ ದೇವಾಲಯಗಳು, ಹಾಗೆ ಆಚರಣೆಗಳು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ತಲಕಾವೇರಿ, ಭಾಗಮಂಡಲ, ಶ್ರೀರಂಗಪಟ್ಟಣ, ಹೀಗೆ ಕಾವೇರಿ ಹರಿಯುವಂತಹ ದಾರಿಯಲ್ಲೇ ಅನೇಕ ಇತಿಹಾಸ, ಸಂಸ್ಕೃತಿ, ಹಾಗೆ ಭಕ್ತಿಯ ಗುರುತುಗಳು ನಾವು ನೋಡಬಹುದು. ಕಾವೇರಿ ನೀರು ಹೊಲಕ್ಕೆ ಹರಿದಾಗ ರೈತರ ಮುಖದಲ್ಲಿ ಒಂದು ರೀತಿಯ ಭರವಸೆ ಮೂಡುತ್ತೆ. ಅದೇ ನೀರು ದೇವಾಲಯದ ತೀರ್ಥದಲ್ಲಿ ಕಾಣಿಸ್ಕೊಂಡಾಗ ಭಕ್ತನ ಮನಸ್ಸಿನಲ್ಲಿ ಪವಿತ್ರತೆಯ ಭಾವನೆ ಮೂಡುತ್ತೆ. ಅದಕ್ಕಾಗಿಯೇ ಕಾವೇರಿ ಕೇವಲ ನದಿ ಮಾತ್ರ ಅಲ್ಲ, ಜನರ ಭಾವನೆಯಲ್ಲಿ ಆಕೆ ತಾಯಿ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಟ್ಯೂನ್ ಮಾಡಿ ಕೇಳ್ತಾ ಇರಿ. FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಕ್ತಿ ಸುದ್ದಿ ಹರಿಸುವಂತಹ ಗೀತೆಗಳನ್ನು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನದಿಗಳ ಪೌರಾಣಿಕ ಹಾಗೆ ಭಕ್ತಿಯ ಮಹತ್ವವನ್ನು ತಿಳಿತಾ ಸಾಕ್ತಾ ಇದ್ದೀವಿ. ಇನ್ನು ಕೃಷ್ಣಾ ನದಿ, ಇದು ಉತ್ತರ ಕರ್ನಾಟಕದ ಜೀವನಾಡಿ. ಇನ್ನು ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಇದು ಕೂಡ ಒಂದು. ಮಹಾರಾಷ್ಟ್ರದ ಮಹಾಬಲೇಶ್ವರ ಪ್ರದೇಶದಲ್ಲಿ ಈ ಒಂದು ನದಿ ಹುಟ್ಟಿ ಕರ್ನಾಟಕ ಸೇರಿದಂತೆ ಹಲವು ಪ್ರದೇಶಗಳ ಮೂಲಕ ಈ ಕೃಷ್ಣಾ ನದಿ ಹರಿಯುತ್ತೆ. ಅಲ್ಲಿ ಕೃಷಿ ಮತ್ತು ಜನಜೀವನಕ್ಕೆ ಮಹತ್ವದ ಆಧಾರವಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಕೃಷ್ಣಾ ನದಿಯೊಂದಿಗೆ ಜನರ ಬದುಕು ಆಳವಾಗಿ ಬೆಸೆದುಕೊಂಡಿದೆ ಅಂತ ಹೇಳಬಹುದು. ಇನ್ನು ಕೃಷ್ಣಾ ತೀರದಲ್ಲಿ ಬೆಳೆದಂತಹ ಊರುಗಳು, ಹಾಗೆ ಕೃಷ್ಣಾ ನೀರಿನಿಂದ ಹಸಿರಾದ ಹೊಲಗಳು, ಹಾಗೆ ನದಿಯ ದಡದಲ್ಲಿ ನಡೆಯುವಂತಹ ಧಾರ್ಮಿಕ ಆಚರಣೆಗಳು, ಇವೆಲ್ಲವೂ ನದಿ ಮತ್ತು ಜನರ ನಡುವಿನ ಸಂಬಂಧವನ್ನು ನಮಗೆ ತೋರಿಸುತ್ತೆ. ನದಿ ದಡದಲ್ಲಿ ದೇವರನ್ನ ನೆನೆಯುವಾಗ ಒಂದು ಕಡೆ ಭಕ್ತಿ ಉಂಟಾಗುತ್ತೆ, ಮತ್ತೊಂದು ಕಡೆ ಪ್ರಕೃತಿಯ ಮೇಲಿನ ಕೃತಜ್ಞತೆಯೂ ಕೂಡ ಹೆಚ್ಚಾಗುತ್ತೆ. ಸ್ನೇಹಿತರೆ, ಇದೀಗ ಸುಮಧುರವಾದಂತಹ ಭಕ್ತಿಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ನಾವು ಭಕ್ತಿಯನ್ನ ಹಾಗೆ ಪುರಾಣವನ್ನ, ಸಂಸ್ಕೃತಿಯನ್ನ, ನಮ್ಮ ಪ್ರಕೃತಿಯ ಮಹತ್ವವನ್ನ ಪ್ರತಿ ನದಿಯ ಕಥೆಯಲ್ಲೂ ಕೂಡ ನಾವು ನೋಡಬಹುದು. ನದಿಯಂತೆ ನಮ್ಮ ಬದುಕು ಹರಿತಾ ಇರಲಿ, ಕಲ್ಲು ಬಂದರೂ ಕೂಡ ನಿಲ್ಲದೆ, ತಿರುವು ಬಂದರೂ ಕೂಡ ದಾರಿ ಬದಲಿಸಿಕೊಂಡು, ಕೊನೆಗೆ ಎಲ್ಲರಿಗೂ ಒಳಿತನ್ನು ನೀಡುವ ಸಾಗರದತ್ತ ಸಾಗುವಂತೆ ನಮ್ಮ ಭಕ್ತಿಯೂ ಸದಾ ಹರಿತಾ ಇರಲಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಾಲ್. ನಿರೀಕ್ಷಿಸಿ 6:55 ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ, ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
2: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತು ನಾವು ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೇ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ

0: ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದಾಗ ಕೊರಮಂಜಿ ಅಂತ ಒಂದು ಹಾಸ್ಯ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು, ಆವಾಗಿಂದ ತುಂತುರುಗಳು ಅಂತ ಬರೀತಾ ಇದ್ದೆ ಒಂದು ಕಾಲಂ, ಕೊರಮಂಜಿಲೂ ಬರೆದೆ. ಆವಾಗಿಂದ ಬರೀತಾ ಇದ್ದೀನಿ, ನನ್ನ ಚಿಕ್ಕಂದಿನಿಂದ ಬರಿತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು, ಆಕಾಶವಾಣಿ ಮುಂಚಿಂದಿದ್ರು.
1: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟ್ರ್ ಅಂದರೆ, ಅವಾಗೆಲ್ಲ ಬಹಳ ಪರಿಣಿತರೇ ಇರಬೇಕಾಗಿತ್ತು, ಅವರು ನಂಬರ್ ಒನ್ ಆಗಿರಬೇಕು.
0: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿದೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲದಿಂದ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾಯಿದ್ರು, ಪರ್ಸ್ನಲಾಗಿ ಬರಿತಾಯಿದ್ರು. ಕೈಯಾದ ಕಿಂಜಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾಯಿದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸಲ್ಲಿ ನಾನು ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಳಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿರಲ್ಲ, ಅವ್ರ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದೆ ಅಷ್ಟೇ, ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು, ಈ ಬರಬೇಕು ನೀವು, ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಬಂದರು. ನನಗೊಂದು ಪತ್ರ ಬರೆದರು ಶಿವಸ್ವಾಮಿಯವರು, ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಹೋದ್ರು, 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು, ಪಂತಲು ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಅನಕೃಷ್ಣಾರ್ಥ ಬರ್ಸ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಯನ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರೆಸ್ತಾಯಿದ್ರು.
1: ನನ್ನ ಅನುಭವಗಳನ್ನು, ನನಗೆ ಅನಿಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗೆ ಅನಿಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭಾರತ ಉಜ್ಬೇಕಿಸ್ತಾನ್ ದೇಶಾಭ್ಯಾಂ ಅದ್ಯ ಖನನ ಆಯುರ್ವೇದ ಪರ್ಯಟನಾರ್ಥಿಕ ಸಹಯೋಗ ಪರ್ಯಾವರಣ ಉಚ್ಚ ಶಿಕ್ಷಾದಿ ಕ್ಷೇತ್ರೇಷು ಪರಸ್ಪರ ಸಹಯೋಗ ಸಂವರ್ಧನಾಯ ಸಂಧಿಪತ್ರಾಣಿ ಹಸ್ತಾಕ್ಷರಿತಾನಿ. ದೇಶದ್ವಯೇನ ತ್ರಿಂಶದುತ್ತರ ದ್ವಿಸಹಸ್ರ ವರ್ಷಂ ಯಾವತ್ ಪಂಚಾರ್ಬುದ ಡಾಲರ್ ಮಿತಂ ವ್ಯಾಪಾರ ಲಕ್ಷ್ಯಂ ನಿರ್ಧಾರಿತಂ ಯದಿ ಸಾಂಪ್ರತಿಕ ವ್ಯಾಪಾರಸ್ಯ ಪಂಚಗುಣಿತಂ ವರ್ತತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ಬೇಕಿಸ್ತಾನಸ್ಯ ಸರ್ವೋಚ್ಚ ಸಮ್ಮಾನನಮಪಿ ಅಲಭತ. ಇದಂ ಸಮ್ಮಾನನಂ ದೇಶದ್ವಯಸ್ಯ ಮಧ್ಯೆ ಸಹಯೋಗ ಸಂವರ್ಧನೆ ತದೀಯ ಯೋಗದಾನಾಯ ಉಪಾಯನೀಕೃತಂ. ತಾಶಕಂದ ನಗರಿ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತಿಃ ಶಾವಕತ್ ಮಿರ್ಜಿಯೋರೇವಃ ಪ್ರಧಾನಮಂತ್ರಿಣೆ ನರೇಂದ್ರ ಮೋದಿನೆ ಸರ್ವೋಚ್ಚ ರಾಜಕೀಯ ಸಮ್ಮಾನೇನ ಆರ್ಡರ್ ಆಫ್ ಓಲಿಯರ್ ದರ್ಜಾಲಿ ದೋಸ್ತಲಿಕ್ ಇತ್ಯನೇನ ಸಮ್ಮಾನಿತವಾನ್. ಪ್ರಧಾನಮಂತ್ರಿಣಾ ಏಷಃ ಸಮ್ಮಾನನಃ ಭಾರತ ಉಜ್ಬೇಕಿಸ್ತಾನಯೋಃ ದೃಢ ಸಂಬಂಧೇಭ್ಯಃ ಸಮರ್ಪಿತಃ.
1: ಇಸ್ ವರ್ಷ ಹಮಾರಿ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕೆ 15 ಸಾಲ್ ಹೋ ರಹೆ ಹೈ. ಇಸ್ ವಿಶೇಷ ಅವಸರ ಪರ್ ಹಮ್ನೆ ಸಂಬಂಧೋ ಕೋ ಕಾಂಪ್ರಿಹೆನ್ಸಿವ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕಾ ದರ್ಜಾ ದೇನೆ ಕಾ ನಿರ್ಣಯ ಲಿಯಾ ಹೈ. ಹಮಾರಾ ದ್ವಿಪಕ್ಷೀಯ ವ್ಯಾಪಾರ 1 ಬಿಲಿಯನ್ ಡಾಲರ್ ಪಾರ್ ಕರ್ ಚುಕಾ ಹೈ. ಅಬ್ ಹಮ್ನೆ 2030 ತಕ್ 5 ಬಿಲಿಯನ್ ಡಾಲರ್ ವ್ಯಾಪಾರ ಕಾ ಲಕ್ಷ್ಯ ರಖಾ ಹೈ. ಇಸ್ಕೆ ಲಿಯೆ ಹಮ್ ಮಾರ್ಕೆಟ್ ಆಕ್ಸೆಸ್ ಕನೆಕ್ಟಿವಿಟಿ ಬ್ಯಾಂಕಿಂಗ್ ಆರ್ ಪೇಮೆಂಟ್ ಜೆಸೆ ಜುಡೆ ವಿಷಯೋ ಪರ್ ವ್ಯವಸ್ಥಾಗತ ರೂಪ್ ಸೆ ಆಗೆ ಬಢೆಂಗೆ.
0: ಶ್ರೀ ಮೋದಿ ಅವೋಚತ್ ಯತ್ ಸಮ್ಮಾನಂ ಪ್ರಾಪ್ಯ ಅಸೌ ಗೌರವನುಭವತಿ ಅಪಿ ಚ ದೇಶದ್ವಯಂ ವ್ಯಾಪಕ ರಣನೀತಿಕ ಸಂರಚನಾಯಾಃ ಅಂತರ್ಗತಂ ನಿರ್ಣಾಯಕ ಲಕ್ಷ್ಯ ನಿರ್ಧಾರಣಾರ್ಥಂ ಅಗ್ರೆ ಸಮೇಧಿಷ್ಯಂತೆ. ರಾಷ್ಟ್ರಪತಿನಾ ಶಾವಕತ್ ಮಿರ್ಜಿಯೋರೇವ್ ಇತ್ಯನೇನ ಸಹ ಪ್ರತಿನಿಧಿ ಮಂಡಲ ಸ್ತರ ವಾರ್ತಾಯಾಂ ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯಂ ನಿಜ ಸಂಬಂಧಾನ್ ವ್ಯಾಪಕ ರಣನೀತಿಕ ಸಹಭಾಗಿತಾ ಸ್ತರಂ ಯಾವತ್ ನಯತಃ. ಅನಂತರಂ ಸಹಯೋಗಸ್ಯ ಸಮಸ್ತ ಸ್ತರಾಣಾಂ ಸಮೀಕ್ಷಾಯೈ ವಿದೇಶ ಮಂತ್ರಿಣಾಂ ಸಮನ್ವಯ ಸಮಿತೇಃ ಘಟನಾ ವಿಧಾಸ್ಯತೆ. ನೇಪಾಳೆ ಜಲಾಪ್ಲಾವನಸ್ಯ ಸ್ಥಿತಿಃ ಅತ್ಯಂತಂ ಚಿಂತಾಸ್ಪದಾ ವರ್ತತೆ. ಭೋಟೆಕೋಶಿ ನದ್ಯಾಃ ಜಲಸ್ತರ ವರ್ಧನೇನ ಪ್ರಶಾಸನೇನ ರಸುವಾ ನುವಾಕೋಟ್ ಧಾದಿಂಗ್ ಮಂಡಲೇಷು ಸಂಚೇತನಾ ಚ ಪ್ರಸಾರಿತಾ. ಮಧ್ಯ ನೇಪಾಳೆ ಆಕಸ್ಮಿಕ ಜಲ ಪ್ರಲಯೇನ ಮೃತಕಾನಾಂ ಸಂಖ್ಯಾ ಸಮೇಧ್ಯ 68,700 ಸಂವೃತ್ತಾ. ಅದ್ಯಾಪಿ ಮೃತ ವಪುಂಸಿ ಸಂಪ್ರಾಪ್ಯಂತೆ. ಅಸ್ಯಾಂ ಘಟನಾಯಾಂ 2,500 ಜನಾಃ ವಿಲುಪ್ತಾಃ ಸಂತಿ. ಸಂಕಟಸ್ಯ ಪಂಚಮೇ ದಿನೇ ಸಹಾಯೋದ್ಧಾರ ಕರ್ಮಚಾರಿಣಃ ದ್ರುತಗತ್ಯಾ ವಿಲುಪ್ತಾನಾಂ ಅನ್ವೇಷಣಾಯ ಕಾರ್ಯಂ ಕುರ್ವಂತಿ. ಅಷ್ಟಸು ಅಪಿ ಪ್ರಭಾವಿತ ಜನಪದೇಷು ಶವಾಃ ಪ್ರಾಪ್ತಾಃ. ನೇಪಾಳಸ್ಯ ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDRRMA ಇತ್ಯನೇನ ಉಕ್ತಂ ಯತ್ ಇದಾನೀಂ ಯಾವತ್ 86,000+ ಜನಾಃ ಸುರಕ್ಷಾಪೂರ್ವಕಂ ನಿಷ್ಕಾಸಿತಾಃ. ಏತೇಷು 27,200 ವೈದೇಶಿಕ ನಾಗರಿಕಾಃ ಅಪಿ ವರ್ತಂತೆ. ನಿಫ್ಟ್ ಸಂಸ್ಥಾಯಾಃ 18 ಪರಿಸರಾಣಾಂ 800 ಸ್ನಾತಕ ಛಾತ್ರಾನ್ ಸಂಬೋಧಯಿತುಮದ್ಯ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ನವದೆಹಲೀಂ ಸಮಾಯಾಸ್ಯತಿ. ಏಷಃ ದೀಕ್ಷಾಂತ ಸಮಾರೋಹಃ ಛಾತ್ರಾಣಾಂ ಶೈಕ್ಷಣಿಕ ಪ್ರಯಾಸಾನಾಂ ಸಿದ್ಧಿರೂಪೇಣ ಆಯೋಜ್ಯತೆ. ಒಡಿಶಾ ರಾಜ್ಯೆ ನೂತನ ವೃಷ್ಟ್ಯಾ ಜಲಾಪ್ಲಾವನ ಸಂಕಟಃ ಅತೀವ ಭೀಷಣೋ ಜಾತಃ. ಉತ್ತರ ಕ್ಷೇತ್ರೇಷು ನದೀನಾಂ ಜಲಸ್ತರಃ ಝಟಿತಿ ವರ್ಧತೆ. ಋತು ವಿಭಾಗೇನ ಬಾಲೇಶ್ವರ್ ಖೇಜರ್ ಮಯೂರ್ಭಂಜ್ ಕ್ಷೇತ್ರೇಷು ಅತಿವೃಷ್ಟಿಪರ ಸಂಚೇತನ ಪ್ರಖ್ಯಾಪಿತ. ತಟವರ್ತಿ ಜನಾಶ್ಚ ಸಾವಧಾನತಯಾ ಸ್ಥಾತುಂ ಉಪಾದಿಷ್ಟಾಃ. ಇತಿ ವಾರ್ತಾಃ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ.
1: ವಂದನೆ ವಂದನೆ.
0: 25 ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05 PM.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಬಂದು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು
4: ಸ್ನೇಹಿತರೆ, ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ದೂಸರೋ ಕೋ ಜಾಗರೂಕ ಕರ್ತೆ ಹೇ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೆ ಆತೆ ಹೇ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೇ ಕಿ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೇ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ, ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ ದಿಲ್ ಕೋ ಛೂ ಲೇನೆ ವಾಲೆ ಶಾರ್ಟ್ ಪ್ಲೇಸ್ ಲಿಖ ಸಕ್ತೆ ಹೇ ಜಿನ್ ಮೇ ಡ್ರಗ್ಸ್ ಕೆ ಖತರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭೀ ಹೋ. ಮೇರಾ ಆಗ್ರಹ ಹೇ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೆ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೆ ಜ್ಯಾದಾ ಅಸರ್ದಾರ್ ಹೋತೆ ಹೇ. ಆಯಿಯೇ ಭಾರತ ಕೆ ಯುವಾ ಕೋ ನಶೆ ಸೆ ದೂರ್ ರಖನೆ, ನಶೆ ಸೆ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯೆ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಶಿಯಲ್ ಮೀಡಿಯಾ ಪರ್ ಭೀ ಜರೂರ್ ಶೇರ್ ಕರೆ.
0: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
3: ಧಾರವಾಡ ತಾಲೂಕಿನ ಜೀರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜೀರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜೀರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜೀರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
0: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
6: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ದಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶಿ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 7:16:13. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆ ತೆರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಒಬ್ಬ ಕವಿ ಕವಿತೆ ಬರೆಯೋದಕ್ಕೆ ಕುಳಿತಾಗ ಅವನ ಮುಂದೆ ಕೇವಲ ಕಾಗದವಷ್ಟೇ ಇರೋದಿಲ್ಲ, ಅವನ ಮುಂದೆ ಬದುಕು ಇರುತ್ತೆ, ಅನುಭವವಿರುತ್ತೆ, ನೋವುವಿರುತ್ತೆ, ಸಂತೋಷ ಇರುತ್ತೆ, ಪ್ರೀತಿ ಇರುತ್ತೆ, ಹಾಗೆ ಪ್ರಕೃತಿಯ ಪ್ರೇಮ, ಹಲವು ನೆನಪುಗಳಿರುತ್ತೆ. ಕೆಲವೊಮ್ಮೆ ಒಂದು ಮಳೆಹನಿ ಕವಿತೆಯಾಗುತ್ತೆ, ಒಂದು ಸಂಜೆ ಕವಿಯ ಮನಸ್ಸನ್ನ ಮುಟ್ಟುತ್ತೆ. ಒಬ್ಬ ವ್ಯಕ್ತಿಯ ನೆನಪು ಸಾಲು ಸಾಲಾಗಿ ಆ ಕವಿತೆಯ ರೂಪದಲ್ಲಿ ಹರಿಯುತ್ತೆ. ಹೀಗೆ ಹುಟ್ಟಿದಂತಹ ಪದಗಳಿಗೆ ಕವಿ ಜೀವ ತುಂಬುತ್ತಾ ಹೋಗ್ತಾನೆ. ಅದು ಕವಿಯ ಅನುಭವವಾಗಿರಬಹುದು, ಆದರೆ ಓದುಗರಿಗೆ ಅಥವಾ ಕೇಳುಗರಿಗೆ ತನ್ನದೇ ಕಥೆ ಅಂತ ಅನಿಸುತ್ತೆ. ಇದೇ ಭಾವಗೀತೆಯ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಕವಿ ತನ್ನ ಮನಸ್ಸನ್ನ ಬರೀತಾನೆ, ಕೇಳುಗ ತನ್ನ ಮನಸ್ಸನ್ನ ಅದರಲ್ಲಿ ಕಂಡುಕೊಳ್ತಾನೆ ಅಂತ ಹೇಳ್ತಾ ಇದೀಗ ಸುಮಧುರವಾದಂತಹ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳೆ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
2: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
1: ಹಾಗಾದ್ರೆ ಈ ಲೈವ್ ನಿಮ್ದೆ. ಫಿಟ್ನೆಸ್ ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
2: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಾಂತರ್ಗಾಮಿ ಬೆಂಬಲ ನೌಕೆ ನಿಪ್ಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯ ಹಕ್ಕು ಹಿಂಪಡೆದ ಐಸಿಸಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿ ಮಾಲಿಯೇವ್ ಆದಿಲ್ ಬೆಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆಯಿದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು, ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತೀಕತವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು, ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಇದೇ ವೇಳೆ ಪ್ರಧಾನಿಯವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೆ ಏರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ಒಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟ್ರೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು, ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2,500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು, ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಖ್ ಜಿಲ್ಲೆಯ ಘ್ಯಾಲ್ ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಮಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2 ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ನನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ.

0: ಇಂದು ಮತ್ತು ನಾಳೆ ಆಶ್ ವಿಲ್ಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ, ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, ಯುಎಇ ಹಾಗೂ EFTA ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027 ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ICCಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಲೇಷ್ಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026 ಸ್ಕ್ವಾಷ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹ್ರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ PSA ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಗ್ಕಾಂಗ್ನ 3 ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24 ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3 ತುವಾಂಕು ಮೊಹ್ರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024 ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026 ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಷ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಟ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ AFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26 SCO ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794 ಏರಿಕೆ, ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027 ಆತಿಥ್ಯದ ಹಕ್ಕು ಹಿಂಪಡೆದ ICC. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನುವ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 76,000 crore ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದಂತಹ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಹಾಗೆ ಒಂದು ಹಾಡಿನ ಮೊದಲ ಸಾಲನ್ನು ಕೇಳಿದ ತಕ್ಷಣ ಅಯ್ಯೋ ಇದು ನನ್ನ ಭಾವನೆ ಅನ್ನುವಂಥ ಅಭಿಪ್ರಾಯ ನಮಗೆ ವ್ಯಕ್ತವಾಗುತ್ತೆ, ಹೌದಲ್ವಾ? ಅದು ಕವಿಯ ಯಶಸ್ಸು ನೋಡಿ, ತನ್ನ ಅನುಭವವನ್ನು ಎಲ್ಲರ ಅನುಭವವನ್ನಾಗಿ ಮಾಡೋದು, ಅದೇ ಕಾವ್ಯದ ಒಂದು ಅದ್ಭುತ ಅಂತ ಹೇಳ್ಬೋದು. ಪದಗಳು ತಮ್ಮದೇ ಆದಂತಹ ಭಾವನೆಯನ್ನ ಹೊಂದಿರುತ್ತೆ, ಆದರೆ ಆ ಪದಗಳಿಗೆ ಸಂಗೀತ ಸೇರಿದಾಗ ಅದು ಇನ್ನಷ್ಟು ದೂರ ಪ್ರಯಾಣವನ್ನ ಬೆಳೆಸುತ್ತೆ. ದುಃಖದ ಪದಗಳಿಗೆ ನಿಧಾನವಾದಂಥ ಸ್ವರ, ಹಾಗೆ ಸಂತೋಷದ ಭಾವಕ್ಕೆ ಚೈತನ್ಯದ ರಾಗ, ಹಾಗೆ ಪ್ರೇಮದ ಭಾವಕ್ಕೆ ಮಧುರವಾದ ಸಂಗೀತ, ಪ್ರಕೃತಿಯ ವರ್ಣನೆಗೆ ಮನಸ್ಸನ್ನು ತಂಪಾಗಿಸುವಂತಹ ಸ್ವರ, ಹೀಗೆ ಸಂಗೀತವು ಕವಿಯ ಪದಗಳಿಗೆ ಮತ್ತೊಂದು ಅರ್ಥವನ್ನ ಕೊಡುತ್ತೆ. ಒಂದು ಸಾಲನ್ನ ನಾವು ಓದಿದಾಗ ಒಂದು ರೀತಿಯ ಭಾವ ಮೂಡುತ್ತೆ ನಮಗೆ, ಆದರೆ ಅದೇ ಸಾಲನ್ನ ಮಧುರವಾದ ಸಂಗೀತದೊಂದಿಗೆ ಕೇಳಿದಾಗ ಮನಸ್ಸಿನಲ್ಲಿ ಮತ್ತೊಂದು ಲೋಕವೇ ಸೃಷ್ಟಿಯಾದಂತೆ ಭಾಸವಾಗುತ್ತೆ. ಅದಕ್ಕಾಗಿಯೇ ಭಾವಗೀತೆಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಪರಸ್ಪರ ಕೈ ಹಿಡಿದು ಸಾಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಒಬ್ಬ ಕವಿ ತನ್ನ ಮನಸ್ಸಿನ ಮಾತುಗಳನ್ನ ಪದಗಳಲ್ಲಿ ಬರೀತಾನೆ, ಸಂಗೀತಗಾರ ಅದಕ್ಕೆ ಸ್ವರ ನೀಡ್ತಾನೆ, ಒಬ್ಬ ಗಾಯಕ ಅದಕ್ಕೆ ಧ್ವನಿ ನೀಡ್ತಾನೆ. ಅದಕ್ಕೆ ನಿಜವಾದ ಜೀವ ಕೊಟ್ಟವರು ನಮ್ಮಂಥ ಕೇಳುಗರು. ಯಾಕಂದ್ರೆ ಹಾಡು ಕೇಳುಗನ ಹೃದಯವನ್ನ ತಟ್ಟಿದಂಥ ಕ್ಷಣದಲ್ಲೇ ಅದು ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ಎಫ್ ಎಂ ರೇನ್ಬೋ 101.3. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:21:22. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನ ತಿಳಿಸ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಬ್ಯೂಟಿಫುಲ್ ಹಾಡುಗಳು ಕಾಯ್ತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಇದೀಗ ಸೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಬೆಂಗಳೂರಿನಲ್ಲಿ ಹೊಸ ಸಂಚಾರ ನಿಯಮಗಳು ತರೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಕೆಐಎ ಮತ್ತು ಸಿಇಸಿಟಿ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ದ್ವಿಚಕ್ರ ವಾಹನಗಳಿಗೆ ಪ್ರವೇಶವನ್ನ ನಿರ್ಬಂಧಿಸುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 5 ಫ್ಲೈಓವರ್ಗಳ ಮೇಲೆ ಹೆಚ್ಚಿನ ನಿರ್ಬಂಧವನ್ನ ಹೇರೋದಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜಿಎಸ್ ಫ್ಲೈಓವರ್, ಪಿಣ್ಯ ಎಲಿವೇಟೆಡ್ ಕಾರಿಡಾರ್, ಹಾಗೆ ಡಬಲ್ ಡೆಕ್ಕರ್ ಫ್ಲೈಓವರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ರಸ್ತೆ ಎಲಿವೇಟೆಡ್ ಕಾರಿಡಾರ್ ಮೇಲಿನ ನಿರ್ಬಂಧಗಳನ್ನು ಸೆಪ್ಟೆಂಬರ್ 4 ರಿಂದ

ಜಾರಿಗೆ ತರಲಾಗುತ್ತೆ. ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಎರಡು ಪ್ರಮುಖ ಎತ್ತರದ ಕಾರಿಡಾರ್ಗಳಾಗಿರುವಂತಹ ವಿಮಾನ ನಿಲ್ದಾಣ ರಸ್ತೆ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಷೇಧಿಸಲಾಗುತ್ತೆ. ಯಾಕಂದ್ರೆ ಇದು ಅಪಘಾತಗಳನ್ನು ಕಡಿಮೆ ಮಾಡುವಂತಹ ಹಾಗೆ ಸಂಚಾರ ದಟ್ಟಣೆಯನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ. ಹಾಗಾಗಿ ಬೆಂಗಳೂರು ಸಂಚಾರ ಪೊಲೀಸರು ನಗರದ 5 ಫ್ಲೈಓವರ್ಗಳಲ್ಲಿ ಇತರೆ ಕೆಲವು ಮಾರ್ಗದ ವಾಹನಗಳ ಚಲನೆಯ ಮೇಲೆ ನಿರ್ಬಂಧವನ್ನ ಘೋಷಿಸಿದ್ದಾರೆ. ಅದು ಸೆಪ್ಟೆಂಬರ್ 4 ಜಾರಿಗೆ ಬರುತ್ತೆ. ಹಾಗಾಗಿ ಆ ಕಡೆ ಹೋಗುವಂಥವರು, ದ್ವಿಚಕ್ರ ವಾಹನವನ್ನ ಬಳಸುವಂಥವರು ಎಚ್ಚರದಿಂದ ಸಂಚಾರ ಮಾಡಿ ಸೆಪ್ಟೆಂಬರ್ 4 ಈಗಲ್ಲ. ಓಕೆ, ಇದೀಗ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಎನ್ನುವಂತಹ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ ಮತ್ತೆ ಹಲಕು ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಪ್ರೀತಿಗಾಗಿ ಚಿತ್ರದ ಈ ಹಾಡಿಗೆ ಕೆ ಕಲ್ಯಾಣ್ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಎಸ್ ಎ ರಾಜಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ಹರಿಹರನ್.

ಸ್ನೇಹಿತರೆ, ಹಲು ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗಿದ್ವಿ. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇಷ್ಟೊತ್ತು ಹಲು ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನ ಕೇಳಿದ್ರಿ ಅಂತ ಭಾವಿಸ್ತಾ ಹಲು ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದಕ್ಕೆ ನನಗೂ ಕೂಡ ಖುಷಿಯಾಯಿತು. ಹಾಗೆ ಒಳ್ಳೆಯ ಹಾಡುಗಳ ಜೊತೆಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಗೆ ಸಾಗಿದ್ವಿ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಪ್ರಿಯಾಂಕಾ ಸೋನಲ್.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರ, ಸಮಯ ಸರಿಯಾಗಿ 8:55 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನು ತಿಳಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ಆತ್ಮೀಯ ಸ್ನೇಹಿತರೆ, ಇಂದಿನ ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಎಂದರೆ ಚರ್ಮ. ಹದಿಹರೆಯದರಲ್ಲಿ ಸಾಮಾನ್ಯವಾಗಿ ಮುಖದ ಮೇಲೆ ಒಂದು ಸಣ್ಣ ಕಲೆ ಬಂದರೂ ಸಹ ಉದ್ವೇಗ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮುಖದ ಚರ್ಮವು ದೇಹದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಕನ್ನಡಿ. ಈ ಕನ್ನಡಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಎಂದರೆ ಮಡವೆ. ಈ ಮಡವೆಯನ್ನು ಇಂಗ್ಲಿಷ್ನಲ್ಲಿ ಪಿಂಪಲ್ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಏಕ್ನೆ ಅಂತ ಕರಿತೀವಿ. ಇದು ಜೀವಕ್ಕೆ ಅಪಾಯಕಾರಿಯಲ್ಲ, ಆದರೆ ಮುಖದ ಸೌಂದರ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಮಡವೆ ಅಂದ್ರೇನು? ನಮ್ಮ ಚರ್ಮದಲ್ಲಿರುವ ಎಣ್ಣೆ ಗ್ರಂಥಿಗಳು, ಅಂದರೆ ಸಿಬೇಷಿಯಸ್ ಗ್ಲ್ಯಾಂಡ್. ಹೆಚ್ಚು ಎಣ್ಣೆ ಉತ್ಪಾದಿಸಿದಾಗ ಜೊತೆಗೆ ನಾಶ ಹೊಂದಿದ ಚರ್ಮದ ಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿ ರಂಧ್ರಗಳನ್ನು ಮುಚ್ಚಿದಾಗ ಮಡವೆ ಉಂಟಾಗುತ್ತದೆ. ಸಾಮಾನ್ಯವಾಗಿ 16-30 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮಡವೆಯ ಬೇನೆಯು ಮೊದಲು ಕಪ್ಪು ಚುಕ್ಕಿಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ತೀವ್ರ ಸ್ವರೂಪ ಪಡೆದಾಗ ಸಣ್ಣ ಸಣ್ಣ ಗುಳ್ಳೆಗಳು, ಅಂದರೆ ಪಿಂಪಲ್ಸ್ ಅಂತ ಹೇಳ್ತೀವಿ. ಅದ ನಂತರ ಕೀವು ತುಂಬಿದ ಗುಳ್ಳೆಗಳು, ಅಂದರೆ ಪಸ್ಟ್ಯೂಲ್ಸ್ ಅಂತ ನಾವು ಕರಿತೀವಿ. ಇನ್ನೂ ಹೆಚ್ಚಾದಾಗ ಚೀಲ್ಗಟ್ಟುಗಳು, ಅಂದರೆ ಸಿಸ್ಟ್ ಅಂತ ಹೇಳ್ತೀವಿ. ಅದರ ನಂತರ ಇದು ದೊಡ್ಡ ಗಂಟುಗಳಾಗುತ್ತೆ, ಇದು ನಾಡ್ಯೂಲ್ಸ್ ಅಂತ ಕರಿತೀವಿ. ಚರ್ಮವು ಕೆಂಪಾಗಿ ಎಣ್ಣೆ ಸವರಿಯಂತೆ ಗೋಚರವಾಗುತ್ತದೆ. ಕೆಲವು ಹೆಂಗಸರಲ್ಲಿ ಮುಟ್ಟಾಗುವ ಕೆಲವು ದಿನಗಳ ಮುನ್ನ ಕಾಣಿಸಿಕೊಳ್ಳುತ್ತದೆ, ಮುಟ್ಟಾದ ಕೆಲವು ದಿನಗಳ ನಂತರ ಮಾಯವಾಗುತ್ತದೆ. ಇದನ್ನು ಮುಟ್ಟು ಮುಂಚಿತ ಮಡವೆ, ಅಂದರೆ ಪ್ರೀಮೆನ್ಸ್ಟ್ರಿಯಲ್ ಏಕ್ನೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಹಾರ್ಮೋನುಗಳ ಅಸಮತೋಲನ. ಮೊಡವೆಗೆ ಸಾಮಾನ್ಯ ಕಾರಣಗಳು ಹಾರ್ಮೋನುಗಳ ವ್ಯತ್ಯಾಸ, ಅನುವಂಶಿಕತೆ, ಹೆಚ್ಚು ಎಣ್ಣೆಯುಕ್ತ ಸೌಂದರ್ಯವರ್ಧಕ ವಸ್ತುಗಳ ಬಳಕೆ, ಮಾನಸಿಕ ಒತ್ತಡ, ಅತಿಯಾದ ಸಿಹಿ ಮತ್ತು ಜಂಕ್ ಫುಡ್ಗಳ ಸೇವನೆ, ಚರ್ಮವನ್ನು ಸರಿಯಾಗಿ ಆರೈಕೆ ಮಾಡದೇ ಇರುವುದು. ಯಾವ್ಯಾವುದು ವಿಧಗಳಿವೆ ಅಂತ ನೋಡೋಣ. ಮೊದಲನೇದಾಗಿ ಇನ್ಫ್ಯಾಂಟೈಲ್ ಏಕ್ನೆ ಅಂತ ಕರಿತೀವಿ, ಅಂದರೆ ಎಳೆಗೂಸಿನಲ್ಲಿ ಬರುವ ಮಡವೆ. ಮಗು ಜನಿಸಿದ 1 ವರ್ಷದೊಳಗೆ ಮಡವೆಗಳು ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮೊದಲ 3 ತಿಂಗಳಲ್ಲಿ ಕಾಣಿಸಿಕೊಂಡು ನಂತರ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಕೆಲವು ಔಷಧಿಗಳ ಸೇವನೆಯಿಂದಲೂ ಸಹ ಮಡವೆ ಬರುತ್ತದೆ. ಉದಾಹರಣೆಗೆ ಕೆಲವು ಹಾರ್ಮೋನ್ಸ್, ಸ್ಟೀರಾಯ್ಡ್ಸ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟಿರಾನ್ಸ್, ಕೆಲವು ಲವಣ

0: ಆಮ್ಲಜನಕಗಳು ಅಂತೀವಿ, ಅಂದರೆ ಅಯೋಡೈಡ್ಸ್, ಬ್ರೋಮೈಡ್ಸ್, ಇವು ಸಹ ಮಡವೆ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗೂ ಕೆಲವು ಔಷಧಗಳು ಕ್ವಿನೈನ್, ಡೈಸಲ್ಫರಾಮ್, ಕಾಡ್ಲಿವರ್ ಆಯಿಲ್, INH, ಸ್ಟ್ರೆಪ್ಟೋಮೈಸಿನ್, ಈ ಔಷಧಿಗಳನ್ನು ಸೇವಿಸುವಾಗ ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು. ಹಾಗೂ ಇನ್ನೊಂದು ಆಕ್ಯುಪೇಷನಲ್ ಹಜಾರ್ಡ್ ಏಕ್ನೆ ಅಂತ ಕರಿತೀವಿ, ಅಂದರೆ ಉದ್ಯೋಗದ ಮಡವೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಎಣ್ಣೆ, ಟಾರ್ಗಳು, ಮೇಣ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ ಇವ ಸಂಪರ್ಕದಿಂದ ಈ ಒಂದು ಮಡವೆ ಉಂಟಾಗುತ್ತೆ. ಇದನ್ನು ಉದ್ಯೋಗದ ಮಡವೆ ಅಂತ ಕರಿತೀವಿ. ಈ ಮಡವೆ ಇದ್ದವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೆಯದಾಗಿ ಆಹಾರದಲ್ಲಿ ಪಥ್ಯೆ, ತುಪ್ಪ, ಬೆಣ್ಣೆ, ಜಿಡ್ಡು ಪದಾರ್ಥ, ಚಾಕೊಲೇಟ್ಗಳು, ಐಸ್ ಕ್ರೀಮ್ಗಳನ್ನು ಇವು ಪ್ರಚೋದನಕಾರಿಯಾಗುವುದರಿಂದ ಇದರಿಂದ ದೂರ ಇರುವುದು ಒಳ್ಳೆಯದು. ಹಾಗೆ ಜಿಡ್ಡಾದ ಮುಖವನ್ನು ದಿನಕ್ಕೆ 5-6 ಬಾರಿ ಸೋಪು ಮತ್ತು ನೀರಿಂದ ಸ್ವಚ್ಛ ಮಾಡಿ ಮುಖವನ್ನು ಎಣ್ಣೆ ರಹಿತವಾಗಿ ಇಟ್ಟುಕೊಳ್ಳಬೇಕು. ಉಗುರಿನಿಂದ ಮಡವೆಗಳನ್ನು ಚೀಟಬಾರದು, ಇದರಿಂದ ಶಾಶ್ವತವಾಗಿ ಕಲೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸಾಕಷ್ಟು ನೀರು ಕುಡಿಯಿರಿ, ತಾಜಾ ಹಣ್ಣು, ತರಕಾರಿ, ಪೌಷ್ಟಿಕ ಆಹಾರ ಸೇವಿಸಿ, ಜಂಕ್ ಫುಡ್, ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಕಡಿಮೆ ಮಾಡಿ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಕೇವಲ ಮಡವೆ ಮಾತ್ರವಲ್ಲ, ಅದರ ಮೂಲ ಕಾರಣ ಗುರುತಿಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಸ್ವಭಾವವನ್ನು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡ್ತೀವಿ. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಅಥವಾ ಹೋಮಿಯೋಪತಿ ಆಸ್ಪತ್ರೆಯನ್ನು ಸಂಪರ್ಕಿಸಿ ಉಚಿತವಾದ ಚಿಕಿತ್ಸೆಯನ್ನು ಪಡೆಯಿರಿ. ಸಾಮಾನ್ಯವಾಗಿ ಬಳಸುವ ಔಷಧಿಗಳು ಸಲ್ಫರ್, ಸ್ಯಾಂಗ್ವಿನೇರಿಯಾ, ಕಾಲಿಬ್ರೋಮ್, ತೂಜಾ, ಆ್ಯಂಟಿಯಂ ಕ್ರೂಡ್, ಆ್ಯಂಟಿಯಂ ಟಾಟ್, ಬರ್ಬೇರಿಸ್, ಆಕ್ವಿಹೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ಔಷಧಿಗಳನ್ನು ಸ್ವಯಂ ಸೇವಿಸದೆ ಅರ್ಹ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಔಷಧಿಯನ್ನು ಪಡೆದರೆ ಸೂಕ್ತ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಆರೋಗ್ಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನ ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಬಾಜಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05 PM.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನುವ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದೇ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಎಕ್ಸಾಕ್ಟ್ ಆಗಿ 9:07:38. ನಾವಿದ್ದೀವಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಸಕ

0: ಸತ್ಸಾಂಗು ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
0: ಸ್ನೇಹಿತರೆ, ಸಕಸ್ ಸಾಂಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013 ನಿಮ್ಮ ಸಂದೇಶಗಳು ಬರಬೇಕು. ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ನೆಚ್ಚಿನ ಹಾಡು, ನಿಮ್ಮ ಆ ಚಿತ್ರದ ಹೆಸರು, ಹಾಗೆ ನಿಮ್ಮ ಮುದ್ದಾದ ಹೆಸರನ್ನು ಕೂಡ ಟೈಪ್ ಮಾಡಿ ಸಂದೇಶದ ಮುಖಾಂತರ ಕಳಿಸ್ಕೊಡಿ. ನಿಮ್ಮ ನೆಚ್ಚಿನ ಹಾಡನ್ನ ಕೇಳಿ ಅಂತ ಹೇಳ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸುಮಧುರವಾದಂತಹ ಹಾಡು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಸೇರಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಮುಸ್ಸಂಜೆ ಮಾತು ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇರುವಂತಹ ಹಾಡು ನಿಮಗಾಗಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಅಂದ್ರೆ ಕೇವಲ ಅದು ಆಚರಣೆಯಲ್ಲ, ಅದು ಭಕ್ತಿಯ, ನಂಬಿಕೆಯ, ಹಾಗೆ ಗುರುಕೃಪೆಯನ್ನ ಸ್ಮರಿಸುವಂತಹ ಪವಿತ್ರ ಕ್ಷಣ ಅಂತ ಹೇಳ್ಬೋದು. ನಂಬಿ ಬಂದ ಭಕ್ತರನ್ನ ಯಾವತ್ತಿಗೂ ಕೂಡ ರಾಘವೇಂದ್ರ ಸ್ವಾಮೀಜಿ ಕೈಬಿಡುವುದಿಲ್ಲ ಎನ್ನುವಂತಹ ಭರವಸೆಯೊಂದಿಗೆ ರಾಯರ ಸನ್ನಿಧಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತನ ಮನದಲ್ಲೂ ಒಂದೇ ಭಾವ ಇರುತ್ತೆ, ಗುರುರಾಯರ ಕೃಪೆ ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲರ ಮನೆ ಮನಗಳಲ್ಲಿ ಶಾಂತಿ, ನೆಮ್ಮದಿ ಮತ್ತೆ ಸದ್ಭಕ್ತಿಯನ್ನ ತುಂಬಲಿ ಅಂತ ಹೇಳ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಇದೀಗ ಅಂಬರೀಷ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ, ವಿ ಹರಿಕೃಷ್ಣನವರ ಸಂಗೀತ ಸಂಯೋಜನೆ ಇರುವಂತಹ ಈ ಹಾಡಿಗೆ ಮಧು ಬಾಲಕೃಷ್ಣ ಅವರು ಧ್ವನಿ ನೀಡಿದ್ದಾರೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಮಯ ಸರಿಯಾಗಿ 9:26:39. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ಕಣ್ಣು ಹಾಯಿಸೋಣ. ಸಂದೇಶವನ್ನ ಕಳಿಸಿದ್ದಾರೆ ಗಾನಸುಮ ಪಟ್ಟ ಸೋಮನಹಳ್ಳಿ ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಅವರು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಜಿ ಎಸ್ ಬೋಸರಾಜ್, ಸುಧಾ ಕುಶಲ್ ಗೌಡ, ಸೋಮಶೆಟ್ಟಿ ಹಳ್ಳಿ ಚನ್ನಗಿರಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೂ ಒಂದು ಹಾಡು ಹಾಕಿ ಮೇಡಮ್ ಅಂತ. ಖಂಡಿತವಾಗಿಯೂ ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡನ್ನು ಕೇಳ್ತಾ ಇದ್ದೀರಾ. ಹಾಗೆ ಶುಭ ಮುಂಜಾನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿಬರ್ತಿದೆ ಅಂತ ಹೇಳಿ ಸುಮಿತ್ರಾ ಕೆಂಪರಾಜು RHSCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಹಿತೇಂದ್ರ ದಾಸ್ ಅವರು, ಅಸ್ಸಾಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದಾದ್ರೂ ಹಾಡನ್ನು ಪ್ಲೇ ಮಾಡಿ ಅಂತ. ಓಕೆ, ಖಂಡಿತವಾಗಿಯೂ ಪ್ಲೇ ಆಗ್ತಾ ಇದೆ ನಿಮ್ಮ ಇಷ್ಟದ ಹಾಡುಗಳೇ. ಹಾಗೆ ಆಕಾಶಗಂಗೆ ಕಾರ್ಯಕ್ರಮದಿಂದ ನಮಗೊಂದು ಹಾಡು ಅಂತ ಹೇಳಿ ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಸೀತಾರಾಮ್ ಕಿರ್ಕೋಡ್ ಅವರು. ಹಾಗೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅಣಬೆ ಅಶೋಕ್ ಅವರು ಕೂಡ ಇಕ್ಕೇರಿ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ನಮಸ್ತೆ ಮೇಡಮ್, ಶುಭೋದಯ ಕನ್ನಡ ಕಾಮನಬಿಲ್ಲಿಗೆ ಅಂತ ಹೇಳಿ ನಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಯಾರಿದು? ಅನಿತಾ ಅನಂತರಾಜು ಗೋರಲ್ಲಡಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕೂಡ ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶುಭೋದಯ ಮೇಡಮ್ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ವಿಜಯ್ ಕುಮಾರ್ ಅವರು. ಹಾಗೆ ನಮಸ್ತೆ ರೀ, ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್, ಕಮತೆ, ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಿಂದ ಕೇಳ್ತಾ ಇರಿ. ಹಾಗೆ ಕೇಳಿಸ್ತಾ ಇರಿ. ಹಾಗೆ ಗಣೇಶ್ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ

ಕಬಾಡಿ ಇಂದಿರಾ, ಕಬಾಡಿ ವೆಂಕಟೇಶ್, ಬಿನ್ನಿಪೇಟೆಯವರು ಕೂಡ ಸಂದೇಶವನ್ನು ಗಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ BGRB ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಜರೆ, ಸೈಫುಲ್ಲಾ ಸಬಾಹತ್, ಕಿರತ್ ಹುಜರೆ, ರೇಹನ್ ಶೇಖ್ ಅವರು ಕೂಡ ಸಂದೇಶವನ್ನು ಕಳಿಸಿ ಯಾವುದಾದ್ರೂ ಹಾಡನ್ನು ಪ್ಲೇ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ಈಗಾಗಲೇ ನಮ್ಮ ಪ್ಲೇ ಲಿಸ್ಟಲ್ಲಿ ರೆಡಿ ಆಗಿದೆ. ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ಕೇಳುಗರು? ಏಕಲವ್ಯ ಚಿತ್ರದ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಜೋಗಿ ಪ್ರೇಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಹಾಡು ನಿಮಗಾಗಿ. ಅನುರಾಧಾ ಭಟ್ ಹಾಗೂ ಜೋಗಿ ಪ್ರೇಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಹಾಗೆ BS ಮಂಜುನಾಥ್ ಅವರ ಸಾಹಿತ್ಯವಿದೆ, ಅರ್ಜುಂಜನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕತ್ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಕಾಡುಗಳಿದೆ, ಹಾಗೆ ಜೀವ ವೈವಿಧ್ಯಮಯ ವನ್ಯಜೀವಿಗಳಿದ್ದಾವೆ, ಪ್ರಕೃತಿ ಸಂಪತ್ತು ಇದೆ. ಇವೆಲ್ಲವನ್ನ ಕಾಪಾಡುವವರು ಯಾರು? ನಮ್ಮ ಕಣ್ಣಿಗೆ ಕಾಣದಂತೆ ಕಾಡಿನ ಕಷ್ಟಕರ ಪರಿಸ್ಥಿತಿಗಳಲ್ಲೂ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ವನ್ಯಜೀವಿಯನ್ನ ರಕ್ಷಿಸೋದಾಗಿರಬಹುದು, ಪ್ರಕೃತಿ ಸಂಪತ್ತನ್ನ ರಕ್ಷಿಸೋದಾಗಿರಬಹುದು, ಹಾಗೆ ಕಾಡುಗಳನ್ನ ರಕ್ಷಿಸೋದು ವನ್ಯಜೀವಿ ರಕ್ಷಕರು, ಅರಣ್ಯ ರೇಂಜರ್ಗಳು, ಪ್ರಕೃತಿಯ ಕಾವಲುಗಾರರಿಗೆ ಗೌರವ ಸಲ್ಲಿಸುವಂತಹ ದಿನವೇ ಇವತ್ತು ಆಗಸ್ಟ್ 31 ವಿಶ್ವ ರೇಂಜರ್ ದಿನ, ವರ್ಲ್ಡ್ ರೇಂಜರ್ ಡೇ. ಪ್ರತಿ ವರ್ಷ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ.

ಸ್ನೇಹಿತರೆ, ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗಷ್ಟೇ ಗೂಗ್ಲಿ ಚಿತ್ರದ ಹಾಡನ್ನ ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಪವನ್ ಒಡೆಯರ್ ಅವರ ಸಾಹಿತ್ಯವಿತ್ತು, ಜೋಶಾ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆಯಾ ಅನ್ನುವ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೆ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸ್ನೇಹಿತರೆ, ಸಕ್ಕಸ್ ಸಾಂಗು ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಆದಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ಕಣ್ಹಾಯಿಸೋಣ. ಶೃತಿ, ಮಂಜುನಾಥ್, ಬಸವನಹಳ್ಳಿ, ಕೊಪ್ಪಲು, ಅರಕಲಗೂಡು, ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಯಾವುದಾದ್ರೂ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೆಮ್ಮಿಗೆಪುರ ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿ ರವೀಂದ್ರ ಅವರು. ಹಾಗೆ ನಮಸ್ಕಾರ ಅಂತ ಹೇಳಿ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ನಮಸ್ತೆ ಶುಭೋದಯ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಯಶಸ್ವಿನಿ ಗಿರಿಜಮ್ಮ. ಅನ್ನಪೂರ್ಣ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳುಬಾಗಿಲು, ಮುತ್ಯಾಲಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸತೀಶ್ ಎನ್ಎಚ್ ನಗರಕೆರೆ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜುಳಾ ಗಿರೀಶ್, ದಾವಣಗೆರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ನಮಸ್ತೆ ಶುಭಾಶಯಗಳು ಅಂತ ಹೇಳ್ತಾ ಮಾಹಿತಿ ಸುಮಧುರವಾಗಿದೆ, ಹಾಡುಗಳು ಅದ್ಭುತ ಅಂತ ಹೇಳ್ತಾ ಸಂದೇಶವನ್ನ ಕಳಿಸಿದ್ದಾರೆ. ಅನಂತಕುಮಾರ್ ಪನ್ನಗ, ಅನಂತಕುಮಾರ್ ಅವರು ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಲೋಹಿರ ನಗರದಿಂದ

ಚನ್ನಬಸಪ್ಪ ಕರಮಡಿಯವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಶುಭೋದಯ ಹೇಗಿದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಯಶೋಧ ಅವರು. ಇಚ್ಚಲಕರಂಜಿ ಮಹಾರಾಷ್ಟ್ರದಿಂದ, ನಾವು ಸೂಪರ್ ಆಗಿದ್ದೀವಿ, ನೀವು ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು? ಸುಲೋಚನಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗಣೇಶ್ ಕೊಂಡ್ಲಹಳ್ಳಿ ಮೊಳಕಾಲ್ಮೂರು ತಾಲೂಕು ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣವೆ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳು ಪ್ರಸಾರವಾಗ್ತಾ ಇದೆ, ನಮಗೂ ಒಂದು ಹಾಡು ಹಾಕಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ವಿನೂತನ ಅವರು. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ನಮಸ್ಕಾರ ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಮತ್ತೊಂದು ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ? ಹಿಮಪಾತ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಸುಮಧುರವಾದಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಿಮ್ಮ ಸಂದೇಶಗಳನ್ನು ಓದ್ತಾ ಹಾಗೆಯೇ ನಿಮ್ಮ ಹಾಡುಗಳನ್ನು ಕೇಳ್ತಾ ಸಮಯ ಹೋಗಿದ್ದು ಗೊತ್ತೇ ಆಗಲಿಲ್ಲ ನೋಡಿ. ಹಾಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಯಾರು ಸಂದೇಶಗಳನ್ನು ಓದೋದಕ್ಕೆ ಸಾಧ್ಯವಾಗಿಲ್ಲ, ಹಾಗೆ ಯಾರು ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಅವರು ಮತ್ತೆ ನಾಳೆ ಇದೇ ಕಾರ್ಯಕ್ರಮ ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಹಾಡಿನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ 12:05 PM.

0: 25 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಕೆಲಸದಿಂದ ನಿರ್ದೇಶನದವರೆಗೆ. ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ಲ ನನ್ನ ಕೇಳುಗ ಮಿತ್ರರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಈಗ ಸಮಯ ಎಕ್ಸಾಕ್ಟ್ ಆಗಿ 10:16 ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಕನ್ನಡ ಚಿತ್ರರಂಗದ ಬಣ್ಣದ ಲೋಕದ ಸುಂದರ ಪಯಣಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ಆರ್ಜೆ ಪ್ರಿಯಾಂಕಾ ಸೋನಲ್. ಸಿನಿಮಾ ಅಂತ ಅಂದ್ರೆ ಕೇವಲ 2 ಗಂಟೆ ಅಥವಾ 3 ಗಂಟೆ ಥಿಯೇಟರಲ್ಲಿ ಕೂತು ಸಿನಿಮಾ ನೋಡೋದಲ್ಲ, ಕೇವಲ ಮನರಂಜನೆ ಅಷ್ಟೇ ಅಲ್ಲ. ಕೆಲವೊಮ್ಮೆ ಒಂದು ಸಿನಿಮಾ ಒಬ್ಬ ಕಲಾವಿದನ ಬದುಕನ್ನ ಬದಲಾಯಿಸ್ಬಿಡುತ್ತೆ. ಒಂದು ಸಿನಿಮಾ ಆಗಿರಬಹುದು, ಒಂದು ಪಾತ್ರ ಆಗಿರಬಹುದು, ಅಥವಾ ಒಂದು ಹಾಡು, ಅಥವಾ ಆ ಚಿತ್ರದಲ್ಲಿ ಬರುವಂತಹ ಒಂದು ದೃಶ್ಯ, ಇವುಗಳಲ್ಲಿ ಯಾವುದಾದ್ರೂ ಒಂದು ಕಲಾವಿದನಿಗೆ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನ ಕೊಟ್ಬಿಡುತ್ತೆ. ಇದು ಅಂತಹ ಸಿನಿಮಾಗಳನ್ನ ಇವತ್ತು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೆನಪು ಮಾಡ್ತಾ ಹೋಗೋಣ. ಒಂದು ಸಿನಿಮಾದಿಂದ ಬದಲಾದಂತಹ ನಟ ನಟಿಯರ ಸಿನಿಮಾದ ಬದುಕು, ಇದೇ ಇವತ್ತಿನ ನಮ್ಮ ಸಿನಿ ಚಿಟ್ಟೆಯ ವಿಶೇಷ ವಿಷಯ. ಹಾಗೆ ಒಬ್ಬ ಕಲಾವಿದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಒಂದು ಸಿನಿಮಾ ಎಲ್ಲವೂ ಕೂಡ ಅವರನ್ನ ಬದಲಾಯಿಸುತ್ತೆ. ಎಲ್ಲಿಂದ ಎಲ್ಲವೂ ಕೂಡ ಬದಲಾಯಿತು ಅಂತಾನೆ ಹೇಳ್ಬೋದು. ಅಂತಹ ಸಿನಿಮಾಗಳನ್ನ ನೆನಪು ಮಾಡ್ಕೊಳ್ತಾ ಆ ಸಿನಿಮಾಗಳ ಹಾಡುಗಳನ್ನ ಕೇಳೋಣ. ಹಾಗೆ ನಿಮ್ಗೊಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರ ಸಿನಿಮಾ ನೋಡಿದಾಗ ಹಾಗೆ ಈ ಸಿನಿಮಾ ಅವರ ಪಾತ್ರದ ಜೊತೆ ಜೊತೆಗೆ ನಮ್ಮಲ್ಲೂ ಕೂಡ ಬದಲಾವಣೆ ತಂದಿದೆ ಅಂತ ಅನ್ಸುತ್ತೆ, ನೀವು ಕೂಡ ಸಂದೇಶವನ್ನ ಕಳಿಸಿ ಹೇಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿ ಪಯಣದ ಅಂದ್ರೆ ಅವರ ಜೀವನವನ್ನ ಬದಲಾಯಿಸಿದ ಚಿತ್ರದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀನಿ. ಬೇಡರ ಕಣ್ಣಪ್ಪ, ಕನ್ನಡ ಚಿತ್ರರಂಗದ ಇತಿಹಾಸವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಲ್ಲದೆ ಕಲ್ಪಿಸೋದಕ್ಕೂ ಕೂಡ ಕಷ್ಟ ಅನ್ಸುತ್ತೆ. ಆದ್ರೆ ಪ್ರತಿಯೊಂದು ದೊಡ್ಡ ಪಯಣಕ್ಕೂ ಒಂದು ಆರಂಭ ಅಂತ ಇರುತ್ತಲ್ವಾ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ಗುರುತಿಸಿಕೊಂಡಂತಹ ಪ್ರಮುಖ ಆರಂಭಿಕ ಸಿನಿಮಾಗಳಲ್ಲಿ 1954 ಬೇಡರ ಕಣ್ಣಪ್ಪ ಬಹಳ ಮಹತ್ವದ್ದು ಅಂತ ಹೇಳಬಹುದು. ಈ ಸಿನಿಮಾ ಅವರಿಗೆ ಕೇವಲ ನಾಯಕನ ಸ್ಥಾನವನ್ನಷ್ಟೇ ಕೊಡಲಿಲ್ಲ, ಕನ್ನಡಿಗರ ಹೃದಯದಲ್ಲಿ ಒಬ್ಬ ಅಪರೂಪ ಕಲಾವಿದನಾಗಿ ಬೆಳೆಯುವಂತಹ ದಾರಿಯನ್ನ ತೆರೆದಿಡ್ತು ಈ ಒಂದು ಸಿನಿಮಾ. ಮುಂದೆ ಅವರು ಸಾಮಾಜಿಕ, ಪೌರಾಣಿಕ, ಹಾಗೆ ಐತಿಹಾಸಿಕ, ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಅವರು ಪ್ರೇಕ್ಷಕರ ಮನಗೆದ್ರು. ಆದರೆ ಅದ್ಭುತ ಪಯಣದ ಆರಂಭದ ನೆನಪಾಗಿ ಬೇಡರ ಕಣ್ಣಪ್ಪ ಚಿತ್ರ ಯಾವಾಗ್ಲೂ ಕೂಡ ನಮ್ಮ ಮುಂದೆ ಬರುತ್ತೆ. ಇದೀಗ ಅದೇ ಚಿತ್ರದ

ಹಾಡು ಮುಕ್ತಾಯವಾಯಿತು. ಆದರೆ ಅದರೊಂದಿಗೆ ಕನ್ನಡ ಚಿತ್ರರಂಗದ ಒಂದು ಸುವರ್ಣ ಅಧ್ಯಾಯ ನಮ್ಮ ನೆನಪಿಗೆ ಬಂತು ಅಂತಾನೆ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಯಣ ನಮಗೆ ಒಂದು ಮಾತನ್ನು ತಿಳಿಸ್ಕೊಡುತ್ತೆ. ಒಂದು ಅವಕಾಶ ಸಿಕ್ಕಾಗ ಅದನ್ನು ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೀವಿ ಅನ್ನೋದನ್ನು ಕಲಾವಿದನ ಪ್ರತಿಭೆಯ ಮೇಲೆ ನಿಂತಿದೆ ಅನ್ನೋದು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಮತ್ತೊಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ಮತ್ತೊಬ್ಬ ದಿಗ್ಗಜ ನಟ ಇವರು ಡಾಕ್ಟರ್ ವಿಷ್ಣುವರ್ಧನ್. ಅವರ ಸಿನಿಮಾ ಬದುಕಿನಲ್ಲಿ ಹಲವು ಮೈಲುಗಲ್ಲುಗಳಿವೆ. ಆದರೆ ನಾಯಕನಾಗಿ ಅವರ ಪಯಣದಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಅಂತ ಅಂದರೆ ಆ ಚಿತ್ರ ಯಾವುದು ಅಂತ ಅಂದರೆ ನಾಗರಹಾವು. ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ರಾಮಾಚಾರಿ ಎನ್ನುವಂತಹ ಪಾತ್ರದಿಂದ ವಿಷ್ಣುವರ್ಧನ್ ಅವರು ಕರ್ನಾಟಕದ ಜನರ ಮನೆಮಾತಾಗಿ ಬಾಯಲ್ಲಿ ಅವರ ಹೆಸರು ರಾರಾಜಿಸುವಂತೆ ಉಳಿತು ಅಂತ ಹೇಳಬಹುದು. ರಾಮಾಚಾರಿ ಪಾತ್ರದಲ್ಲಿ ಯುವಕನ ಕೋಪ ಹಾಗೆ ಪ್ರೀತಿ ಹಠ ಭಾವನೆ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಪ್ರೇಕ್ಷಕರಿಗೆ ಹೊಸ ನಾಯಕ ಅಂತ ಅನಿಸ್ಲೇ ಇಲ್ಲ. ವಿಷ್ಣುವರ್ಧನ್ ಅಂತ ಅಂದರೆ ಕೇವಲ ಒಬ್ಬರು ನಾಯಕರಲ್ಲ, ವಿಭಿನ್ನ ಪಾತ್ರಗಳನ್ನು ಅಷ್ಟೇ ಸಹಜವಾಗಿ ನಿರ್ವಹಿಸಬಲ್ಲಂಥ ಒಬ್ಬ ನಟ ಅನ್ನುವಂಥ ಹೆಗ್ಗಳಿಕೆಯನ್ನು ಆ ಪಾತ್ರದ ಮೂಲಕ ವಿಷ್ಣುವರ್ಧನ್ ಅವರು ಪಡೆದುಕೊಂಡ್ರು. ಹಾಗೆ ನಾಗರಹಾವು ಸಿನಿಮಾದ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ ಅಂಬರೀಷ್ ಅವರಿಗೂ ಕೂಡ ಈ ಚಿತ್ರದಲ್ಲಿ ದೊಡ್ಡ ಗುರುತನ್ನು ಕೊಟ್ಟಂತಹ ಚಿತ್ರ ಅಂತ ಹೇಳ್ಬೋದು. ಹೀಗಾಗಿ ಒಂದೇ ಸಿನಿಮಾ ಇಬ್ಬರು ಪ್ರಮುಖ ಕಲಾವಿದರಿಗೆ ಒಂದು ಸಿನಿಮಾ ಪಯಣದಲ್ಲಿ ಮಹತ್ವದ ಸ್ಥಾನ ಪಡೆಯೋದಕ್ಕೆ ಸಾಧ್ಯವಾಯಿತು ಅಂತಾನೆ ಹೇಳಬಹುದು ಸ್ನೇಹಿತರೆ. ಇದೀಗ ನಾಗರಹಾವು ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಹಾಗೆ ಸಿನಿಮಾ ಪಯಣದಲ್ಲಿ ತಮ್ಮ ಒಂದು ಚಿತ್ರ ಅವರ ಬದುಕನ್ನ ಬದಲಿಸಿದಂತಹ ನಟರ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಇನ್ನೊಂದು ಹೆಸರು ಅಂತ ಅಂದ್ರೆ ಶಿವರಾಜ್ ಕುಮಾರ್ ಅವರು. 1986 ಬಿಡುಗಡೆಯಾದಂಥ ಆನಂದ ಸಿನಿಮಾ ಅವರ ನಾಯಕನನ್ನಾಗಿ ಪರಿಚಯ ಮಾಡಿತು. ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರ ಗಮನ ಸೆಳೆದಂಥ ಶಿವಣ್ಣ ಅವರು ನಂತರ ವಿಭಿನ್ನ ಪಾತ್ರಗಳ ಮೂಲಕ ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನ ನಿರ್ಮಿಸಿಕೊಂಡ್ರು. ಯುವ ನಾಯಕನಾಗಿ ಆರಂಭವಾದಂಥ ಅವರ ಪಯಣ ಮಾಸ್ ಹೀರೋ ಆಗಿ, ಹಾಗೆ ಆಕ್ಷನ್ ಹೀರೋ ಆಗಿ, ಭಾವನಾತ್ಮಕ ಪಾತ್ರಗಳ ಮೂಲಕ ಹೀಗೆ ಹಲವು ರೂಪಗಳಲ್ಲಿ ಅವರು ಅಭಿಮಾನಿಗಳನ್ನ ಮನರಂಜಿಸಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಅವರ ಸಿನಿಮಾ ಪಯಣ ಅಂತ ನೆನಪಿಸಿಕೊಂಡಾಗ ಆನಂದ್ ಅನ್ನುವಂಥ ಹೆಸರು ಖಂಡಿತವಾಗಿಯೂ ನೆನಪಿಗೆ ಬರುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಆನಂದ್ ಚಿತ್ರದ ಈ ಒಂದು ಹಾಡು

ಎಸ್, ಈಗ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಸಂದೇಶವನ್ನ ಒಮ್ಮೆ ನೋಡ್ತಾ ಹೋಗೋಣ. ಸಂದೇಶವನ್ನ ಕಳಿಸಿದ್ದಾರೆ ಶುಭೋದಯ ನಮ್ಮ ನೆಚ್ಚಿನ ಆಕಾಶವಾಣಿಗೆ ಅಂತ ಹೇಳ್ತಾ ತೀರ್ಥೇಶ್ ಚನ್ನಪಟ್ಟಣ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶುಭ ಮುಂಜಾನೆ ಮೇಡಮ್, ನಾನು ಯಶೋಧ ಅಂತ ಈಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದ ಪಾತ್ರ ಇಲ್ಲ. ಹಾಗೆ ವಿಷ್ಣು ಸರ್ ಅವರು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಸಾಕಷ್ಟು ಅವರಿಗೆ ಟರ್ನಿಂಗ್ ಕೊಟ್ಟಂತಹ ಸಿನಿಮಾ ಅಂತ ಅಂದ್ರೆ ಮುಂಗಾರು ಮಳೆ ಅವರ ದಿಕ್ಕನ್ನೇ ಬದಲಾಯಿಸಿತು. ಹಾಗೆ ಪ್ರೀತಿ ಅಂದ್ರೆ ಪಡೆಯೋದಷ್ಟೇ ಅಲ್ಲ, ತ್ಯಾಗಕ್ಕೂ ಸಿದ್ಧವಿರಬೇಕು ಅಂತ ಹೇಳಿದಂತಹ ಆ ಸಿನಿಮಾ ಅದು. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಆ ಒಂದು ಚಿತ್ರ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತಾನೆ ಹೇಳ್ಬಹುದು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಕಾವ್ಯ ವಿಶ್ವನಾಥ್ ಮಲೆಬೆನ್ನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಚಿತ್ರ ಅಜಯ್ ರಾವ್ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ಚಿತ್ರ. ಹಾಗೆ ಮದರ್ ಸೆಂಟಿಮೆಂಟ್ ಹಾಗೂ

ಲವ್ ಸೆಂಟಿಮೆಂಟ್ ಆಕ್ಟಿಂಗ್ ಸೂಪರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಂಪರಾಜು ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನಿಂದ. ಇನ್ನು ನಮಸ್ತೆ ಶುಭೋದಯ ಅಂತ ಹೇಳ್ತಾ ಸಂತೋಷ್ ಚಿತ್ರಗಾರ ಅವರು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಚಿತ್ರಗಳಲ್ಲಿ ಹಠವಾದಿ ತುಂಬಾ ಇಷ್ಟ ಆಗುತ್ತೆ. ಆ ಚಿತ್ರ ನನ್ನ ಜೀವನದಲ್ಲಿ ಛಲದಿಂದ ಬದುಕೋದಕ್ಕೆ ಸ್ಫೂರ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಒಂದೊಂದು ಚಿತ್ರ ಒಬ್ಬೊಬ್ಬರ ಬದುಕನ್ನ ಬದಲಾಯಿಸುತ್ತೆ. ಅಷ್ಟೇ ಅಲ್ಲ, ಆ ಒಂದು ಚಿತ್ರ ಆ ನಟರ ನಟಿಯರ ಬದುಕನ್ನು ಕೂಡ ಬದಲಾಯಿಸಿರುತ್ತೆ. ಅಂತಹ ನಟ ನಟಿಯರು ಯಾರು ನಿಮಗೆ ಇಷ್ಟ ಆಗುತ್ತೆ, ಅವರ ಯಾವ ಚಿತ್ರ ನಿಮಗೆ ತುಂಬ ಪ್ರೇರಣೆ ಕೊಟ್ಟಿದೆ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸಂದೇಶವನ್ನು ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480910013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ. ಹಾಗೆ ಇನ್ನೊಂದು ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಇದು ಕೂಡ ಆನಂದ ಚಿತ್ರದ ಅವಧಿಯಲ್ಲಿ ಬಿಡುಗಡೆ ಆದಂತಹ ಚಿತ್ರನೇ ಇದು ಕೂಡ. ಅದೇ ಅವಧಿಯಲ್ಲಿ ಮತ್ತೊಂದು ದೊಡ್ಡ ತಿರುವು ಕೊಟ್ಟಂತಹ ಚಿತ್ರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪ್ರೇಮಲೋಕ. 1987 ಪ್ರೇಮಲೋಕ. ಕನ್ನಡ ಸಿನಿಮಾದಲ್ಲಿ ಪ್ರೀತಿ ಹಾಡು ಹಾಗೆ ಆ ಒಂದು ಬಣ್ಣ ಅದ್ಧೂರಿತನ ಹೊಸ ರೀತಿಯ ಪ್ರಸ್ತುತೀಕರಣಕ್ಕೆ ಒಂದು ದೊಡ್ಡವ ರೀತಿಯಲ್ಲಿ ಆಯಾಮವನ್ನು ಕೊಡ್ತು ಅಂತ ಹೇಳ್ಬೋದು. ನಟನಾಗಿ ಮಾತ್ರವಲ್ಲ, ಅವರು ನಿರ್ದೇಶಕನಾಗಿ ನಿರ್ಮಾಪಕನಾಗಿ ರವಿಚಂದ್ರನ್ ಅವರು ಆ ಸಿನಿಮಾ ಬದುಕಿಗೆ ಪ್ರೇಮಲೋಕ ಒಂದು ದೊಡ್ಡ ತಿರುವು ಕೊಟ್ಟಂತಹ ಚಿತ್ರ. ಹಾಗೆ ಈ ಸಿನಿಮಾದ ಹಾಡುಗಳು ಕೂಡ ಅಂದಿನ ಯುವಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು ಅಂತ ಹೇಳಬಹುದು. ಇದೀಗ ಅದೇ ಚಿತ್ರದ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಹಾಗೆ ನಟ ನಟಿಯರ ಬದುಕನ್ನು ಬದಲಿಸದ ಚಿತ್ರಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಇನ್ನೊಂದು ಕನ್ನಡದ ಸಿನಿಮಾದ ಕಥೆ ಹೇಳುವಂತಹ ಶೈಲಿಯನ್ನೇ ಬದಲಿಸಿದಂತಹ ಸಿನಿಮಾಗಳಲ್ಲಿ ಹೋಗೋದಾದರೆ ಉಪೇಂದ್ರ ಅವರ ಓಂ ಚಿತ್ರ. 1995 ಬಿಡುಗಡೆಯಾದಂಥ ಓಂ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ರೀತಿಯ ಒಂದು ಕಥೆ, ಹಾಗೆ ಪಾತ್ರಗಳ ನಿರ್ಮಾಣ, ಪ್ರಸ್ತುತೀಕರಣ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದರಲ್ಲಿ ಶಿವರಾಜ್ ಅನ್ನುವಂಥ ಪಾತ್ರ, ಅವರ ಕಥೆ, ಹಾಗೆ ಸಮಾಜದ ಹಲವು ಮುಖಗಳನ್ನು ತೋರಿಸಿದಂತಹ ರೀತಿ ಪ್ರೇಕ್ಷಕರನ್ನ ವಿಭಿನ್ನವಾಗಿ ಯೋಚಿಸುವಂತೆ ಮಾಡಿತು ಆ ಚಿತ್ರ. ಓಂ ಕೇವಲ ಸಿನಿಮಾ ಯಶಸ್ಸಲ್ಲ, ಅದು ಉಪೇಂದ್ರ ಅನ್ನುವಂತ ಹೆಸರನ್ನ ಕನ್ನಡ ಸಿನಿಮಾದಲ್ಲಿ ವಿಭಿನ್ನ ರೀತಿಯ ನಿರ್ದೇಶಕ ಕಥೆಗಾರನಾಗಿ ಗಟ್ಟಿಗೊಳಿಸಿದಂಥ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಬಹುದು. ಇದೀಗ ಓಂ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕೆಲವೊಂದಿಷ್ಟು ಸಿನಿಮಾಗಳು ಕತೆಗಳನ್ನ ಹೇಳುತ್ತೆ, ಹಾಗೆ ಸಿನಿಮಾಗಳು ನಮ್ಮನ್ನ ಯೋಚನೆ ಮಾಡುವಂತೆ ಮಾಡುತ್ತೆ, ಹಾಗೆ ಕೆಲವೊಂದಿಷ್ಟು ಸಿನಿಮಾಗಳು ಸಿನಿಮಾ ರಂಗದಲ್ಲಿ ಹೊಸ ದಾರಿ ಮಾಡಿಕೊಡುತ್ತೆ ನಟ ನಟಿಯರಿಗೆ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಓಂ ಕೂಡ ಆ ಸಿನಿಮಾಗಳ ಸಾಲಿನಲ್ಲಿ ಒಂದು ಅಂತ ಹೇಳ್ತಾ ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡೋಣ. ಶುಭ ಮುಂಜಾನೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಸುಮಿತ್ರಾ ಕೆಂಪರಾಜ್ RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸೂಪರ್ ಕಾರ್ಯಕ್ರಮ ಅಂತ ಹೇಳ್ತಾ ಸಂದೇಶವನ್ನ ಕಳಿಸಿದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮಂಜುಳಾ ಗಿರೀಶ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ 2000 ದಶಕದತ್ತ ಬರೋದಾದ್ರೆ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರಾಗಿರುವಂತಹ ಸುದೀಪ್ ಅವರ ನಟನೆಯ ಹುಚ್ಚ ಸಿನಿಮಾ ಕೂಡ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು. 2001 ಬಿಡುಗಡೆ ಆದಂತಹ ಈ ಸಿನಿಮಾ ಸುದೀಪ್ ಅವರನ್ನ ಕನ್ನಡದ ಪ್ರಮುಖ ನಟರನ್ನಾಗಿ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರ ಮಾಡ್ತು ಅಂತಾನೆ ಹೇಳ್ಬೋದು. ಹಾಗೆ ಅವರು ಆ ಸಿನಿಮಾಗೆ ಕೊಟ್ಟಂತಹ ಪಾತ್ರದ ಭಾವನೆ ಆಗಿರಬಹುದು, ಪ್ರೀತಿ, ಆಕ್ಷನ್ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಸಾಕಷ್ಟು ಅವರಿಗೆ ಹೆಸರನ್ನ ಮಾಡಿಕೊಡ್ತು ಅಂತ ಹೇಳ್ಬೋದು. ನಟನಾಗಿ ಮಾತ್ರವಲ್ಲ ನಿರ್ದೇಶಕನಾಗಿ ನಿರೂಪಕನಾಗಿಯೂ ಕೂಡ

ಇಂದಿಗೆ ಸುದೀಪ್ ಅವರು ಜನ ಮೆಚ್ಚಿದ ನಾಯಕನಾಗಿದ್ದಾರೆ ಅಂತ ಅಂದ್ರೆ ಆ ಸಿನಿಮಾ ಕೂಡ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಇದೀಗ ಅದೇ ಚಿತ್ರದ ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಕನ್ನಡಿಗರಿಗೆ ಬಹಳ ಹಿಂದಿನಿಂದಲೇ ಪರಿಚಿತರು. ಆದರೆ ನಾಯಕನಾಗಿ ಅವರ ಸಿನಿಮಾ ಪಯಣಕ್ಕೆ ಹೊಸ ಅಧ್ಯಾಯ ಬರೆದಂತಹ ಸಿನಿಮಾ ಅಂತ ಅಂದ್ರೆ ಅದು ಅಪ್ಪು. 2002 ಬಿಡುಗಡೆಯಾದಂತಹ ಈ ಸಿನಿಮಾ ಪುನೀತ್ ಅವರನ್ನ ಯುವಕರು ಹೆಚ್ಚಿನ ನಾಯಕನನ್ನಾಗಿ, ಯುವಕರ ಮೆಚ್ಚಿನ ನಾಯಕನನ್ನಾಗಿ ಮಾಡಿತು. ಅವರ ನೃತ್ಯ ಆಗಿರಬಹುದು, ಅಭಿನಯ, ಅವರ ಎನರ್ಜಿ ಎಲ್ಲವೂ ಸೇರಿ ಅವರಿಗೆ ಅಪ್ಪು ಅನ್ನುವಂತ ಹೆಸರನ್ನೇ ಒಂದು ಬ್ರ್ಯಾಂಡ್ ಆಗಿ ಮಾಡಿದ್ರು ಅಭಿಮಾನಿಗಳು. ಮುಂದೆ ಬಂದಂತಹ ಅನೇಕ ಸಿನಿಮಾಗಳು ಪುನೀತ್ ಅವರ ಸ್ಟಾರ್ಡಮ್ ಅನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದವು. ಆದರೆ ನಾಯಕನಾಗಿ ಅವರ ಸಿನಿಮಾ ಬದುಕಿಗೆ ಬಲವಾದ ಅಡಿಪಾಯ ಹಾಕಿದಂತಹ ಸಿನಿಮಾ ಅಂತ ಅಂದ್ರೆ ಅದು ಅಪ್ಪು ಸಿನಿಮಾ. ಇದೀಗ ಅದೇ ಚಿತ್ರದ ಮತ್ತೊಂದು ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈ ಅಪ್ಪು ಚಿತ್ರ ಕೇವಲ ಪುನೀತ್ ರಾಜ್ಕುಮಾರ್ ಅವರಿಗೆ ಮಾತ್ರ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಲ್ಲ, ಹಾಗೆ ನಟಿಯಾಗಿರುವಂತಹ ರಕ್ಷಿತಾ ಅವ್ರಿಗೂ ಕೂಡ ಈ ಚಿತ್ರ ಮೊದಲ ಚಿತ್ರವಾದ ನಂತರ ಇವರಿಗೆ ಸಾಕಷ್ಟು ಸಿನಿಮಾಗಳ ಆಫರ್ಗಳು ಕೂಡ ಈ ಸಿನಿಮಾದಿಂದಲೇ ಬಂತು. ಇವರಿಗೂ ಕೂಡ ಇದು ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ದೊಡ್ಡ ದೊಡ್ಡ ನಟರಿಗೆ ಬ್ರೇಕ್ ಕೊಟ್ಟಂತಹ ಸಿನಿಮಾಗಳಿದೆ. ಅದರಲ್ಲೂ ಯಶ್ ಅವರಿಗೆ ಕಿರಾತಕ, ಹಾಗೆ ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ, ಹಾಗೂ ಸಿಂಪಲ್ ಆಗೊಂದು ಲವ್ ಸ್ಟೋರಿ ರಕ್ಷಿತ್ ಶೆಟ್ಟಿ ಅವರಿಗೆ, ಹೀಗೆ ಅನೇಕ ನಟರು ಒಂದೊಂದು ಸಿನಿಮಾದಿಂದ ಬ್ರೇಕ್ ತೆಗೆದುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೀರೋಗಳಾಗಿ ಮಿಂಚ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆ ಚಿತ್ರ ಒಂದು ಬ್ರೇಕ್ ಕೊಟ್ಟಂತಹ ಸಿನಿಮಾಗಳೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಾವು ಅವರ ಚಿತ್ರಗಳನ್ನ ಮೆಚ್ಕೊಂಡಿದ್ದಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಸಮಯ ಆಗ್ಬಿಟ್ಟಿದೆ, 11:37. ಆಪ್ಕಿ ಪಸಂದ್ ಕಾರ್ಯಕ್ರಮ ಸದ್ಯ 11 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ನಿಮ್ಮ ಜೊತೆ ನಾನಿರ್ತೀನಿ, ನಿಮ್ಮ ಆರ್ಜೆ ರಮ್ಯಾ. ಸದ್ಯಕ್ಕೆ ಬಾಲಿವುಡ್ ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಜೊತೆಗೆ ನೀವೇ ಇಷ್ಟಪಟ್ಟಂತ ಹಳೆಯ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡುವಂತ ಈ ಹೊತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮ. ಈ ಹೊತ್ತಲ್ಲಿ ಯಾವ ಹಾಡನ್ನ ಕೇಳಬೇಕು ಅನ್ನಿಸ್ತಾ ಇದೆ, ಆ ಹಾಡಿನ ಮೊದಲ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನೂ ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸ್ಆಪ್ ನಂಬರು. ನಿಮ್ಮ ಸಂದೇಶ ಆದಷ್ಟು ಬೇಗ ನಮ್ಮನ್ನು ತಲುಪಲಿ, ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ನಾನು ನಿಮಗೆ ಕೊಡ್ತಾ ಸಾಕ್ತೀನಿ. ಈ ಹೊತ್ತಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ನಾನೀಗ ಕೊಡ್ತಿರುವಂತಹ ಚಿತ್ರದ ಟ್ರಿವ್ಯಾ ಹೇಗಿದೆ ಗೊತ್ತಾ? ಈ ಚಿತ್ರದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದು ಎರಡು ಅಲ್ಲ, ಸಿನಿಮಾದ ಟೈಟಲ್ಲೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಯಾಕಂದ್ರೆ ಅದೇ ಟೈಟಲ್ನಿಂದ ಸಾಕಷ್ಟು ಬಾರಿ ಬಾಲಿವುಡ್ನಲ್ಲೇ ರಿಮೇಕ್ ಸಿನಿಮಾಗಳು ಬರ್ತಾ ಹೋಯ್ತು. ಈ ಚಿತ್ರದಲ್ಲಿ ಉಡುಪುಗಳು ತುಂಬ ಹೆಚ್ಚು ಗಮನನ ಸೆಳೀತು. ಯಾಕೆ ಅಂದರೆ ಉಡುಪಿಗಿಂತ ಹೆಚ್ಚಾಗಿ ಉಡುಪಿನ ತೂಕವೇ ಜಾಸ್ತಿ ಇತ್ತಂತೆ. ಐಶ್ವರ್ಯ ರಾಯ್ ಅವರು ಈ ಸಿನಿಮಾದ ಹಾಡುಗಳಲ್ಲಿ ತೊಟ್ಟಿದ್ದಂಥ ಒಂದೊಂದು ಲೆಹೆಂಗಾಗಳು ಸುಮಾರು 30 ಕೆಜಿ ತೂಕ ಇತ್ತಂತೆ. ಕಿವಿ ಓಲೆಗಳು ಕೂಡ ಅಷ್ಟೇ ಭಾರವಾಗಿತ್ತು ಅನ್ನೋದು ಚಿತ್ರೀಕರಣದ ವೇಳೆ ನೋಡಿದವರು ಹೇಳುವಂಥ ಮಾಹಿತಿ. ಹಾಗಿದ್ರೆ ಯಾವ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೇನಾದರೂ ಗೊತ್ತಾಯ್ತಾ? ಗೊತ್ತಾಗಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ನಮ್ಮ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನಿಪೇಟೆಯಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಲ್ಲಿಕಾರ್ಜುನ್ ಮಧುಮತಿಯವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಆಗಲಿ ಅಂತ ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಈ ಸಲ ನಮ್ಮ ಹಾಡು ಪ್ರಸಾರ ಆಗುತ್ತಾ ಅಂತ ಹೇಳಿ ಗೋವಿಂದ ಮೆನನ್ ಕೋಲಾರದಿಂದ ಒಂದು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರ ಮಾಡೋ ಪ್ರಯತ್ನ ಈ 1 ಗಂಟೆಯ ಕಾಲಾವಧಿಯಲ್ಲಿ ಸಾಕ್ತಾನೆ ಇರುತ್ತೆ. ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಒಂದು ಟ್ರಿವ್ಯಾ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಸಿನಿಮಾದಲ್ಲಿ ಐಶ್ವರ್ಯ ರೈ ಅವರು ತೊಟ್ಟಿದ್ದಂಥ ಒಂದೊಂದು ಲೆಹೆಂಗಾಗಳು ಸುಮಾರು 30 kg ತೂಕದಲ್ಲಿ ಇದ್ವು. ಯಾವ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಕೇಳಿದ್ದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇದ್ದೇ ಸಿನಿಮಾ ಅಲ್ವೇ ಅಂತ. ರಾಜೇಂದ್ರ ಬನಶಂಕರಿಯಿಂದ ವಾಸುಕಿ ದೈಜೋಡೆ ಸಾಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಹುಶಃ ಈ ಸಿನಿಮಾ ಇರಬಹುದಾ ಅಂತ ಅನ್ನಿಸ್ತಾ ಇದೆ ಅಂತ ನೇತ್ರ ಕಿಂಗೇರಿಯಿಂದ ಹೇಳ್ತಾ ಇದ್ದೀರಾ. ಕರೆಕ್ಟ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಮತ್ಯಾರು ಸರಿಯಾದ ಉತ್ತರವನ್ನು ಕಳಿಸಿರೋರು ಅಂತ ಹೇಳಿ ನಾನು ಕೂಡ ಹುಡುಕ್ತಾ ಇದ್ದೀನಿ. ಆ ಹಾ ಹಾ, ಬಹುಶಃ ಇದೇ ಸಿನಿಮಾ ಅನ್ಸತ್ತೆ ಅಂತ. ಭರತ್ ಶರತ್ ಪದ್ಮಜ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ. ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನಿಪೇಟೆಯಿಂದ ನಿಮ್ಮ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ಹಾಗೆ ಬಹುಶಃ ಇದ್ದೇ ಸಿನಿಮಾ ಕರೆಕ್ಟ್ ಅನ್ಸುತ್ತೆ. ದೇವರೇ ದೇವರೇ, ಇಷ್ಟೊಂದು ಭಾರ ಇತ್ತೇ ಅಂತ ಹೇಳಿ ಕೇಳ್ತಿದ್ದಾರೆ. ಜೋಧಾ ಅಕ್ಬರ್ ಇರ್ಬೋದಾ ಅಂತ ಬಹಳಷ್ಟು ಜನ ಕೇಳಿದ್ದೀರಿ. ಸದ್ಯಕ್ಕೆ ಏನಾಗಿತ್ತು ಸರಿಯಾದ ಉತ್ತರ ಅಂತ

ಹೇಳಿದ್ರೆ ದೇವದಾಸ್ ಚಿತ್ರ. ದೇವದಾಸ್ ಚಿತ್ರದಲ್ಲಿ ಉಡುಪುಗಳ ತೂಕ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಐಶ್ವರ್ಯ ರೈ ಅವರು ತೊಟ್ಟಿದ್ದಂಥ ಒಂದೊಂದು ಲೆಹೆಂಗಾಗಳು ಸುಮಾರು 30 ಕೆಜಿ ತೂಕದಲ್ಲಿದ್ವು. ಈ ತೂಕದ ಉಡುಪು ಧರಿಸಿ ಗಂಟೆಗಟ್ಟಲೆ ನೃತ್ಯವನ್ನು ಮಾಡಬೇಕಿತ್ತು. ಅಷ್ಟೇ ಅಲ್ಲ, ಅವರು ಧರಿಸಿದ್ದಂಥ ಕಿವಿ ಓಲೆಗಳು ಕೂಡ ಎಷ್ಟು ಭಾರವಾಗಿತ್ತು ಅಂತ ಹೇಳಿದ್ರೆ, ಚಿತ್ರೀಕರಣದ ವೇಳೆಗೆ ಐಶ್ವರ್ಯ ಅವರ ಕಿವಿಯಿಂದ ರಕ್ತ ಜನಕ್ತಾ ಇತ್ತಂತೆ. ಆದರೂ ನೋವನ್ನು ತಡೆದು ನಟನೆ ಮುಖ್ಯ ಅಂತ ಹೇಳಿ ಹಾಡಿನಲ್ಲಿ ನೃತ್ಯವನ್ನು ಮಾಡಿ ನಟಿಸಿ ಸೈ ಅನ್ನಿಸ್ಕೊಂಡ್ರು ಐಶ್ವರ್ಯ ರೈ ಅವರು.

ಸಖತ್ ಎಂಟರ್ಟೈನ್ ಮಾಡುವಂತ ಒಂದು ಗೀತೆಯನ್ನ ಕೇಳಿದ್ರಿ. ನೀವೇ ರಿಕ್ವೆಸ್ಟ್ ಮಾಡಿದಂತ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗ್ತಾ ಇದೆ. ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕಿಶನ್ ಕೃಷ್ಣ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಕೇಳ್ತಾ ಇದ್ದಾರೆ. ಹಾಗೆ ಸುಮಿತ್ರಾ ಕೆಂಪರಾಜ್ ಅರಸ್ ಆರ್ಎಚ್ ಸಿಎಸ್ ಬಡಾವಣೆ ಅನ್ಪೂರ್ಣೇಶ್ವರಿ ನಗರದಿಂದ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎನ್ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಪ್ರಸಾರ ಮಾಡುವಂತ ರೆಟ್ರೋ ಹಾಡುಗಳು ಆಪ್ಕಿ ಪಸಂದ್ನಲ್ಲಿ ಇಷ್ಟವಾಗುತ್ತೆ ಅಂತ ಹೇಳಿ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ನಮ್ಮ ಹಾಡು ಕೂಡ ಪ್ರಸಾರ ಆಗಲಿ ಅಂತ ಕೇಳಿದ್ರೆ ರಘುನಾರಾಯಣ್ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಎಸ್ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ

ಡೋಲಾರೆ ಡೋಲಾ ಹಾಡು ಕೇಳಿದ್ದೀರಲ್ವಾ? ಈ ಹಾಡಿನಲ್ಲಿ ಕೂಡ ಐಶ್ವರ್ಯ ಹಾಗೆ ಮಾಧುರಿ ದೀಕ್ಷಿತ್ ಒಟ್ಟಿಗೆ ನೃತ್ಯ ಮಾಡಿರೋದನ್ನ ನಾವು ಸಖತ್ ಎಂಜಾಯ್ ಮಾಡಿದ್ದೀವಿ. ಐಶ್ವರ್ಯ ಧರಿಸಿದಂಥ ಆ ಭಾರಿ ಕೊಂದನ್ ಕಿವಿಯೋಲೆ ಏನಿದೆ ಅದು ಕೂಡ ಎಷ್ಟು ತೂಕ ಇತ್ತು ಅಂತ ಹೇಳಿದ್ರೆ, ನೃತ್ಯದ ವೇಗಕ್ಕೆ ಅವುಗಳ ತಿರುಪ ಇರುತ್ತಲ್ಲ ಅದು ಕಿವಿಯ ಚರ್ಮವನ್ನೇ ಕೊರೆದಿದ್ವಂತೆ. ಚಿತ್ರೀಕರಣದ ಮಧ್ಯೆ ವಿರಾಮವನ್ನ ತೆಗೆದುಕೊಂಡಾಗ ಅವರ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಎದ್ದು ಕಾಣುತ್ತವೆ. ಆಗಲೇ ಎಲ್ಲರಿಗೂ ವಿಷಯ ಗೊತ್ತಾಗೋದು, ಐಶ್ವರ್ಯ ಅವರು ಶೂಟಿಂಗ್ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಬಹಳಷ್ಟು ಜನ ಕೇಳಿದಾಗ ಬೇಡ ಅಂತ ಹೇಳಿ ನಿರಾಕರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನದ ಶೂಟಿಂಗ್ ನಿಲ್ತು ಅಂತ

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನೀವೇ ರಿಕ್ವೆಸ್ಟ್ ಮಾಡಿದಂತ ಹಳೆಯ ಹಿಂದಿ ಹಾಡುಗಳನ್ನ ನೀವು ಅಲಿಸ್ತಾ ಇದ್ದೀರಾ, ಸದ್ಯಕ್ಕೆ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರವಾಗುತ್ತಾ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಮಂಜುಳಾ ಗಿರೀಶ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಬರಲಿ ಅಂತ ಕೇಳ್ತಾ ಇದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಶ್ರೀಶೈಲ ಇವರು ದೋಸ್ತಿ ಚಿತ್ರದ ಒಂದು ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ

ದೇವದಾಸ್ ಚಿತ್ರದ ತೂಕದ ಲೆಹೆಂಗಾಗಳ ಬಗ್ಗೆ ಮಾತಾಡಿದ್ವಿ. ಸೀರೆ ಬಿಟ್ರೆ ಹೇಗೆ, ಸಾಮಾನ್ಯವಾಗಿ ಒಂದು ಸೀರೆ 6 ಮೀಟರ್ ಉದ್ದ ಇರುತ್ತೆ, ಆದ್ರೆ ದೇವದಾಸ್ ಚಿತ್ರದಲ್ಲಿ ಐಶ್ವರ್ಯ ಪಾರು ಪಾತ್ರಕ್ಕೆ ಬಳಸಿದಂತ ಸೀರೆಗಳು 9 ಮೀಟರ್ ಉದ್ದ ಇತ್ತು. ನಟಿ ಹಾಗೆ ಫ್ಯಾಷನ್ ಡಿಸೈನರ್ ನೀತುಲುಲ್ಲಾ ಅವರು ಪಾರೋಳ ಪಾತ್ರಕ್ಕಾಗಿ ಅತಿ ಶ್ರೀಮಂತ ಲುಕ್ ನೀಡಬೇಕು ಅಂತ ಹೇಳಿ 1000 ಸೀರೆಗಳನ್ನು ಕೋಲ್ಕತ್ತಾಯಿಂದ ತರಿಸಿದ್ರಂತೆ. ಅವುಗಳಲ್ಲಿ ಆಯ್ಕೆ ಮಾಡಿ ಅವುಗಳನ್ನು ಜೋಡಿಸಿ ಒಂದರ ನಂತರ ಒಂದರಂತೆ 9 ಮೀಟರ್ ಸೀರೆಗಳನ್ನು ಸಿದ್ಧಪಡಿಸ್ತಾರಂತೆ. ಇವುಗಳನ್ನು ಉಡೋದಕ್ಕೆ ಐಶ್ವರ್ಯ ಅವರಿಗೆ ಮಿನಿಮಮ್ 2 ಗಂಟೆ ಸಮಯ ಆದರೂ ಹಿಡಿತಾ ಇತ್ತಂತೆ. ಆಮೇಲೆ ಅಷ್ಟು ತೂಕದ ಸೀರೆಯನ್ನು ಹೊತ್ತು ಓಡೋದಿರ್ಬೋದು, ಮೆಟ್ಟಲು ಹತ್ತೋದಿರ್ಬೋದು, ಎಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ಚಿತ್ರೀಕರಣದ ವೇಳೆ ಸವಾಲಾಗಿಯೇ ಪರಿಣಮಿಸಿತ್ತಂತೆ.

ಜೇಸುದಾಸ್ ಅವರ ದನಿಯಲ್ಲಿ ಚಿತ್ತ ಚೌರ್ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ಸದಾಶಿವ ಹುಲ್ಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೂಪರ್ ಹಾಡುಗಳು ಅಂತ ಹೇಳಿ ಗಂಗಾವತಿ ಈರಣ್ಣ ತಾವರೆಗೆರೆ ಪಟ್ಟಣದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಎಸ್ ನಮಗೂ ಒಂದು

ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ. ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗ್ತಾ ಇದೆ, ಹಾಗೆ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಆಗುತ್ತಾ ಅಂತ ಹೇಳಿ. ಸಂಗಮ್ ಚಿತ್ರದ ಒಂದು ಗೀತೆ ಬೇಕು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 1075 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಗುಬ್ಬಿ. ಪ್ರಕಾಶ್ ಕಲ್ಲೂರ್ ಅವರು ಸಂದೇಶವನ್ನ ಕಳಿಸಿರೋದು. ಹಾಗೆ ರಾಣಿಬೆನ್ನೂರಿನಿಂದ ಸೌಭಾಗ್ಯ ಅವರು ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳಿದರೆ, ಶಾಂತ ಚರಬಡಿಗೆರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಆಪ್ಕಿ ಪಸಂದ್ ಹಾಡುಗಳೆಲ್ಲವೂ ಇಷ್ಟವಾಗ್ತಾ ಇದೆ ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿ ಸುಭಾನ್ ಕೋರಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಐಶ್ವರ್ಯ ರಾಯ್ ಕುರಿತಾದ ಮಾಹಿತಿ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ನಂಬರ್ ಎಂಡಿಂಗ್ ವಿತ್ 0433. ಹಾಗೆ ನಮ್ಮ ಹಾಡು ಬರ್ಲಿ ಅಂತ ಸುಮಿತ್ರ ಅವರು ಸಂಡೂರಿನಿಂದ ಕೇಳ್ತಾ ಇದ್ದಾರೆ. ಚಂದ್ರಮುಖಿ ಐ ಟಿ ಎಲ್ ಐವಟ್ ಮಲತಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್, ಅನಂತ ಧನ್ಯವಾದಗಳು ಹಾಡಿನ ಪ್ರಸಾರಕ್ಕೆ ಅಂತ ಹೇಳಿ ಹಾಡು ಪ್ರಸಾರವಾದವರ ಸಂದೇಶ ಕೂಡ ನಮಗೆ ಬಂದಿದೆ. ಹುಬ್ಬಳ್ಳಿಯ ಲೋಹಿಯನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ವಿಜಯನಗರದಿಂದ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ಕೂಡ ತಲುಪಿದೆ. 1.2 ಕೋಟಿ ಮೌಲ್ಯದ ಗಾಜಿನ ಮನೆಯ ಬಗ್ಗೆ ಮಾತಾಡದೆ ಹೋದರೆ ಹೇಗೆ? ಅದು ಇಂತಹ ಕೋಟಿ ಮೌಲ್ಯದ ಗಾಜಿನ ಮನೆ ಒಂದು ಸಿನಿಮಾಕ್ಕಾಗಿ ನಿರ್ಮಾಣ ಆಯಿತು ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ದೇವದಾಸ್ ಚಿತ್ರ ಪಾರುಳ ಮನೆಯನ್ನ ಸೆಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ತಯಾರಿಸೋದಕ್ಕೆ ಸಿದ್ಧ ಮಾಡಿಸೋದಕ್ಕೆ ಅದಕ್ಕೆ ಬಳಸಿದ್ದು ಸಾಮಾನ್ಯವಾದಂಥ ಗಾಜಲ್ಲ, ಅದು ಬಣ್ಣದ ಬೆಲ್ಜಿಯಂ ಗಾಜು. ಇದನ್ನ ನಿರ್ಮಿಸಲು ಆ ಕಾಲದಲ್ಲೇ ಸುಮಾರು 1.2 ಕೋಟಿ ರೂಪಾಯಿ ಖರ್ಚಾಗಿತ್ತಂತೆ. ಆದರೆ ಅಸಲಿ ಸಮಸ್ಯೆ ಏನಂದ್ರೆ ಮುಂಬೈನ ಬಿಸಿಲು ಮತ್ತು ಚಿತ್ರೀಕರಣದ ಲೈಟ್ಗಳ ಶಾಖಕ್ಕೆ ಈ ಗಾಜುಗಳು ಪದೇ ಪದೇ ಒಡೆದು ಹೋಗ್ತಾ ಇತ್ತಂತೆ. ಚಿತ್ರೀಕರಣ ನಡೆಯುವಾಗ ಯಾವ ಕ್ಷಣದಲ್ಲಿ ಗಾಜು ಮೇಲೆ ಬೀಳ್ಬಿಡುತ್ತೋ ಅನ್ನೋ ಭಯದಲ್ಲೇ ಕಲಾವಿದರು ನಟಿಸ್ತಾ ಇದ್ರಂತೆ. ಶೂಟಿಂಗ್ ಮುಗಿಯೋವರೆಗೂ ಈ ಗಾಜುಗಳನ್ನ ರಿಪೇರಿ ಮಾಡೋದಕ್ಕೆ ಅಂತಾನೆ ಸೆಟ್ನಲ್ಲಿ ಕನಿಷ್ಠ 50 ಜನ ಈ ತಜ್ಞರು ಸದಾ ಚಿತ್ರೀಕರಣದಲ್ಲಿ ಜೊತೆಯಲ್ಲೇ ಇರ್ತಾ ಇದ್ರಂತೆ. ಒಂದು ಸಿನಿಮಾ ಸಿದ್ಧ ಆಗೋದ್ರ ಹಿಂದೆ ಏನೆಲ್ಲ ಪ್ರಯಾಸಗಳು ಇರುತ್ತೆ ನೋಡಿ. ನಾವು ಒಂದೇ ಪದದಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಆದರೆ ಸಿನಿಮಾ ಹಿಂದಿನ ಇಂತಹ ರೋಚಕ ಕಥೆಗಳನ್ನು ಅರಿತಾಗಲೇ ಆ ಸಿನಿಮಾದ ಹಿಂದಿನ ಶ್ರಮ ನಮಗೆ ಗೊತ್ತಾಗೋದು.

ಇವತ್ತಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಹಾಡುಗಳನ್ನ ನೀವು ರಿಕ್ವೆಸ್ಟ್ ಮಾಡಿದ್ರಿ. ಎಲ್ಲ ಹಾಡುಗಳನ್ನ ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ, ಹಾಗೆ ನಾವು ಕೂಡ ಹಾಡನ್ನ ಎಂಜಾಯ್ ಮಾಡ್ತಾ ಇದೀವಿ ಅಂತ ಹೇಳಿ ಸುಮಾ ಅವರು ಸುಂಕದಕಟ್ಟೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ಹಾಡಿ ಕೂಡ ನಾವು ಕಾಯ್ತಾ ಇದೀವಿ ಅಂತ ಹೇಳಿ ಸುಧಾಮೂರ್ತಿ ಅವರು ಕೆಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತಿನ ನಿರೂಪಣೆ ಸೊಗಸಾಗಿತ್ತು, ಹಾಡು ಮಧುರವಾಗಿತ್ತು ಒಂದಕ್ಕಿಂತ ಒಂದು ಅಂತ ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಎಸ್, ನಾವು ಕೂಡ ನಮ್ಮ ಹಾಡಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿದ ಗೀತೆ ನಿಮಗಾಗಿ.

ಎವರ್ ಗ್ರೀನ್ ಹಾಡುಗಳನ್ನ ಪ್ರಸಾರ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಶಾಂತರಾಮ ಜೋಗುಪಳ್ಳಿ ಹಲಸೂರಿಂದ ಹೇಳ್ತಾ ಇದ್ದಾರೆ. ನೀವುಗಳೇ ರಿಕ್ವೆಸ್ಟ್ ಮಾಡಿದಂತ ಹಾಡಲ್ವೇ ಸರ್, ಹಾಗಾಗಿ ನಿಮಗೆ ಬಹಳ ಖುಷಿ ಕೊಡ್ತಿರತ್ತೆ. ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿ ಸೊಗಸಾಗಿ ಮೂಡಿ ಬಂತು ಆಪ್ಕಿ ಪಸಂದ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ನಮಗೂ ಕೂಡ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಪ್ರಜ್ಜು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7795 ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಹಾಗೆ ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರ ಆಗಬಹುದೇ ಅಂತ ಮುನಿರಾಜು ಅರಕೆರೆ ರಾಜಾನಕುಂಟೆಯಿಂದ ಸಂದೇಶವನ್ನ ಕಳಿಸಿ ಕೇಳ್ತಾ ಇದ್ದಾರೆ. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಓಡ್ತಾ ಇದೆ, 11:32 ಹೊತ್ತಾಗ್ಬಿಟ್ಟಿದೆ. ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಒಂದಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಜೊತೆಗೆ ನೀವೇ ರಿಕ್ವೆಸ್ಟ್ ಮಾಡಿದಂಥ ಎವರ್ ಗ್ರೀನ್ ಹಾಡುಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸಂಜೆ 5 ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ಜೆ ರಮ್ಯ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಶಿಖಾಮಣಿ. ರಾಜ್ಯದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಡಿಸೆಂಬರ್ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ 100%ರಷ್ಟು ರೈಲು ಮಾರ್ಗಗಳ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 8,500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಧ್ಯದ ನೂತನ ರೈಲು ಮಾರ್ಗ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ದಗೊಂಡಿದೆ. ದೇಶಾದ್ಯಂತ 9,000ಕ್ಕೂ ಹೆಚ್ಚು ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದರು. ಕೇಂದ್ರ ಪುರಸ್ಕೃತ ಜಲ್ಜೀವನ್ ಮಿಷನ್ ಯೋಜನೆ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಸಚಿವ ಸೋಮಣ್ಣ ಮಾಹಿತಿ ನೀಡಿದರು. ಸಹಕಾರ ಬ್ಯಾಂಕ್ಗಳಲ್ಲಿ ರೈತರಿಗೆ ಬಡ್ಡಿರಹಿತ ಸಾಲ ಸೌಲಭ್ಯವಿದ್ದು ರೈತರು ಸದುಪಯೋಗ ಪಡೆಯುವಂತೆ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಕೋರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆಯೋಜಿಸಿದ್ದ ರೈತ ಸದಸ್ಯರ ಹೊಸ ಸಾಲಗಳ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ ಮೂಲಕ 124 ಕೋಟಿ ರೂಪಾಯಿ ಸಾಲ ಮಂಜೂರಾಗಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ, ಸೇವೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿವೆ ಎಂದು ಗದಗ ಶಾಸಕ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಗಾಂಧೀಜಿಯವರ ಮೌಲ್ಯಗಳ ಕುರಿತ 7 ದಿನಗಳ ರಾಷ್ಟೀಯ ಯುವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಯುವ ಜನತೆ ಗಾಂಧೀಜಿಯವರ ಚಿಂತನೆಗಳನ್ನು ಕೇವಲ ತಿಳಿದುಕೊಳ್ಳುವುದಕ್ಕೆ ಸೀಮಿತಗೊಳಿಸದೆ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ ಉಡೆ ಪಿ ಕೃಷ್ಣ ಅವರು ಮಾತನಾಡಿ, ಗಾಂಧೀಜಿಯವರ ವಿಚಾರಧಾರೆಗಳು ಯುವ ಜನರಲ್ಲಿ ಮಾನವೀಯತೆ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಹಾಗೂ ಸಹಬಾಳ್ವೆಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಯುವ ಜನತೆಯನ್ನು ಜೋಡಿಸಲು ರಾಜ್ಯ ಸರ್ಕಾರ ರೂಪಿಸಿರುವ ಭಾರತ್ ಜೋಡೋ ಯುವ ಸಂಘದ ಮಾದರಿಯಲ್ಲಿ ಹಿರಿಯ ನಾಗರಿಕರನ್ನು ಒಗ್ಗೂಡಿಸಲು ಸೀನಿಯರ್ ಸಿಟಿಜನ್ ಸಂಘಟನೆ ಸ್ಥಾಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಮಂಗಳೂರು ನಗರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೊಳಿಸಲು ತಾವು ಪ್ರಯತ್ನಿಸುವುದಾಗಿ ನುಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬುಡಕಟ್ಟು ಕೊರಗ ಸಮುದಾಯದ ಪ್ರತಿ ಕುಟುಂಬಕ್ಕೆ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯಡಿ ಸೂರು ಒದಗಿಸಲು ಕ್ರಿಯಾ ಯೋಜನೆ ರೂಪಿಸುವಂತೆ ಸಂಸದ ಬ್ರಿಜೇಶ್ ಚೌಟ್ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ತ್ರೈಮಾಸಿಕ ದಿಶಾ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಅತ್ಯಂತ ದುರ್ಬಲ ವನವಾಸಿಗಳಲ್ಲಿ ಕರ್ನಾಟಕದ ಕೊರಗ ಮತ್ತು ಜೇನು ಕುರುಬರನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರ 1,135 ಕುಟುಂಬಗಳಿವೆ ಎಂದರು. ಇಂದು ಆರ್ಥಿಕ ತಜ್ಞ, ಮಾಜಿ ರಾಷ್ಟಪತಿ ಹಾಗೂ ಭಾರತರತ್ನ ಪುರಸ್ಕೃತ ಪ್ರಣಬ್ ಮುಖರ್ಜಿ ಅವರ ಪುಣ್ಯಸ್ಮರಣೆ. ದೇಶದ ರಾಜಕೀಯ, ಆರ್ಥಿಕತೆ ಹಾಗೂ ಆಡಳಿತ ಕ್ಷೇತ್ರಗಳಿಗೆ ಅವರು ನೀಡಿದ ಅಪಾರ ಕೊಡುಗೆ ಮತ್ತು ರಾಷ್ಟ ಸೇವೆಯು ಸದಾ ಸ್ಮರಣೀಯ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಸಾಮಾಜಿಕ ಜಾಲತಾಣದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಭರದಿಂದ ಸಾಗಿವೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಅರಣ್ಯ ಅಧಿಕಾರಿಗಳು ತೂಕ ಪರೀಕ್ಷೆ ಕೈಗೊಂಡರು. ಮೈಸೂರಿನ ಧನ್ವಂತರಿ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳಾದ ಮಹೇಂದ್ರ, ಲಕ್ಷ್ಮೀ, ಪ್ರಶಾಂತ್, ಧನಂಜಯ್, ಶ್ರೀರಾಮ, ಕಾವೇರಿ, ಶ್ರೀಕಂಠ, ಏಕಲವ್ಯ ಹಾಗೂ ಗೋಪಿಯ ತೂಕ ಪರೀಕ್ಷಿಸಲಾಯಿತು. ಶ್ರೀಕಂಠ ಆನೆ 5,790 ಕಿಲೋ ತೂಕ ಹೊಂದಿದ್ದು ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ತಿಳಿಸಿದರು. ದಸರಾ ಆನೆಗಳನ್ನು ವೀಕ್ಷಿಸಲು ಯಾವುದೇ ಟಿಕೆಟ್ ನಿಗದಿಪಡಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಪ್ರಜಾಸೇವೆ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಇಲಾಖೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ಶನಿವಾರ ನಾಗರಿಕರ ಅಹವಾಲು ಸ್ವೀಕರಿಸುವ ಪ್ರಜಾಸೇವೆ ಅಭಿಯಾನ ಸಭೆಗಳನ್ನು ಆಯೋಜಿಸಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಕನ್ನಡ ಕಾಮನವಿಲ್ಲು. ಇನ್ನು ಮಧ್ಯಾಹ್ನ ಒಂದು ಗಂಟೆ ತನಕ ನಿಮ್ಮ ಜೊತೆಯಾಗಿ ಕಲರ್ಫುಲ್ ಪ್ರೋಗ್ರಾಂ ನವಿಲುಗರಿಯಲ್ಲಿ ನಾನು ಚಂದ್ರಿಕಾ. ಸೊ ಇವತ್ತಿನ ನವಿಲುಗರಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಲ್ವಾ?
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
3: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
3: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
3: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

ಸೊ ನಿಮ್ಮೆಲ್ರಿಗೂ ವೆಲ್ಕಮ್, ಸುಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಶುರು ಮಾಡೋಣ. ಮತ್ತೆ ಸೊ ಲಾಸ್ಟ್ ವೀಕ್ ನೇಪಾಳ ಟ್ರಾಜಡಿ ನೋಡಿ ತುಂಬಾ ಮನಸ್ಸಿಗೆ ನೋವಾಗ್ಬಿಟ್ಟಿದೆ ಖಂಡಿತವಾಗ್ಲೂ ರೀ. ಹಾಗೆ ರಕ್ಷಾಬಂಧನದ ಬಂಧನ ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಬಾಂಧವ್ಯ ಗಟ್ಟಿಯಾಗಿಸ್ತಿತ್ತಾ ಇದೆ. ಹತ್ತಾರು ಆಗು ಹೋಗುಗಳನ್ನು ನೋಡಿದ್ವಿ, ಹಬ್ಬಕ್ಕೆ ಗಿಫ್ಟ್ಸ್ ತಗೊಂಡ್ವಿ ಕೊಟ್ವಿ, ಅವರ ಹತ್ರನೂ ರಿಟರ್ನ್ ಗಿಫ್ಟ್ ಇಸ್ಕೊಂಡು ತಗೊಂಡಾಯ್ತು. ಗಿಫ್ಟ್ಸ್ ಅನ್ನೋದು ಎಷ್ಟು ಥರ ಇದೆ ಅಲ್ವಾ. ಸೊ ಒಂಥರ ಒಂಥರ ಅದನ್ನು ನೆನೆಸ್ಕೊಂಡೇ ಖುಷಿ ಆಗ್ತಾ ಇರುತ್ತೆ. ಸಖತ್ತು ದೊಡ್ಡದಿರಿ ಅದು ಖಂಡಿತವಾಗ್ಲೂ. ಸೊ ನಮ್ಮ ಇವತ್ತಿನ ಈ ಬಂಧ ಅನುಬಂಧದ ಪಯಣದಲ್ಲಿ ವಿಹರಿಸ್ತಾ ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ, ಖಂಡಿತವಾಗ್ಲೂ ಗಿಫ್ಟ್ ಕೊಡ್ತೀನಿ. ವೆಯ್ಟ್ ವೆಯ್ಟ್ ವೆಯ್ಟ್, ರಿಟರ್ನ್ ಗಿಫ್ಟೂ ನಿಮ್ಮಿಂದ ಖಂಡಿತ ತಗೋತೀನಿ, ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಜರ್ನಿನ. ಸೊ

ಎಫ್ಎಂ ರೇನ್ಬೋ ಕನ್ನಡ ಕಮನ ಬಿಲೋನೂರ 1.3 ಮೆಗಾಹೆರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವರೇಟ್ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಕಲರ್ಫುಲ್ ಪ್ರೋಗ್ರಾಮ್ ನವಿಲು ಗರಿ. ಸೊ ನವಿಲು ಗರಿಯಲ್ಲಿ ನಾವು ಗಿಫ್ಟ್ ಬಗ್ಗೆ ಮಾತಾಡೋಣ. ಏನಮ್ಮ ಚಂದ್ರಿಕಾ ಗಿಫ್ಟ್ ಗಿಫ್ಟ್ ಗಿಫ್ಟ್ ಉಡುಗೊರೆ ಅಂತೆಲ್ಲ ಏನು ತುಂಬ ಹೇಳ್ತಾ ಇದೆಯಲ್ಲ ಖುಷಿ ಖುಷಿಯಾಗಿ ಅಂತ ಹೇಳ್ತೀರಾ? ಹೌದು, ಪಟ್ಪಟ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ಖುಷಿ ಆಗ್ತಾ ಇದೆ. ಏನು ಅಂತೀರಾ? ಇದು ಒಂದು ವ್ಯಕ್ತಿಗೆ ಅಥವಾ ಒಂದು ಗ್ರೂಪ್ಗೆ ಪ್ರೀತಿಯಿಂದ, ಗೌರವದಿಂದ, ಆಮೇಲೆ ವಿಶಸ್ ಹೇಳ್ತಾ ಅಥವಾ ಇನ್ಯಾವುದು ಕೃತಜ್ಞತೆ ಥ್ಯಾಂಕ್ ಯು ಹೇಳ್ತಾ ಕೊಡೋ ಒಂದು ವ್ಯಕ್ತಪಡಿಸೋಕ್ಕೆ ಇರೋಂತಹ ಒಂದು ಟೈಮ್ ಅಂತ ಹೇಳ್ಬೋದು. ಎನಿವೇರ್ ಎನಿ ಟೈಮ್ ಯಾವ ಸಂದರ್ಭದಲ್ಲಿ ನೀಡೋ ಒಂದು ವಸ್ತು ಅಥವಾ ಆ ಅನುಭವ ಇದೆಯಲ್ಲ ಅದು ಗಿಫ್ಟ್ ಅಂತಾರೆ, ಕಾಣಿಕೆ ಅಂತೀವಿ. ಇದನ್ನು ತುಂಬ ಖುಷಿಯಿಂದ ಇಸ್ಕೋಬೇಕು, ತುಂಬ ಚೆನ್ನಾಗಿ ಅದನ್ನು ಕಾಪಾಡಿಕೊಳ್ಳೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಬೇಡ ಅಂತಲೂ ಅನಿಸ್ಬಿಟ್ಟಿರುತ್ತೆ. ಅಯ್ಯೋ ಈ ಗಿಫ್ಟ್ ನಮ್ಮ ಮನೆ, ನನ್ನ ಹತ್ರ ಎರಡು ಮೂರು ಇದೆ ಅಂತ ಹೇಳಿ ಅದು ನಿನ್ನೆಲ್ಲೋ ಇಟ್ಬಿಟ್ಟಿರ್ತೀವಿ, ಆದರೆ ಕಣ್ಣಿಗೆ ಕಾಣದೇ ಇರೋ ಹಂಗೂ ಕೂಡ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್, ಇಟ್ಸ್ ಓಕೆ. ಏನೇ ಆಗಲಿ, ಗಿಫ್ಟ್ ತೊಗೋಬೇಕಾದ್ರೆ ಒಂದು ಕ್ಷಣ ಸಂತೋಷ ಖುಷಿ ಇದೆಯಲ್ಲ, ಅದನ್ನು ವರ್ಣಿಸಲಸದಳ ಅಂತ ಹೇಳಿ ಹೇಳ್ಬೋದು. ಏನೇ ಆಗಲಿ ಅದು ಒಂದು ಖುಷಿ, ಆ ಗಿಫ್ಟ್ ಆ ವರ್ಡ್ ಇದೆಯಲ್ಲ ಸರ್ಪ್ರೈಸ್, ಅದು ಎಲ್ಲರಿಗಿನ್ನ ಖುಷಿ ಕೊಡೋದು. ಹಾಗೆಯೇ ನಾನು ಮತ್ತೆ ನಿಮಗೆ ಪ್ರಶ್ನೆ ಕೇಳಿದ್ರೆ ಹೇಗಾಗುತ್ತೆ? ಖಂಡಿತವಾಗ್ಲೂ. ಏನು ಗೊತ್ತಾ, ಇವಾಗ ಒಂದು ಯಾವುದೇ ಒಂದು ಅಚ್ಚಳಿಯದೆ, ಯಾವುದೋ ಒಂದು ಅಚ್ಚಳಿಯದ ನೆನಪಿನಲ್ಲಿ ಇವತ್ತಿಗೂ ನೀವು ಅದನ್ನು ಜ್ಞಾಪಕ ಇಟ್ಕೊಂಡು ಆ ಗಿಫ್ಟನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ, ಅದು ಯಾರು ತೆಕ್ಕೊಟ್ಟಿದ್ದಿರಬಹುದು ಅಂತ ಹೇಳಿ ನೀವು ಆ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ನಮ್ಮ ವಾಟ್ಸಪ್ ನಂಬರ್ 9480901013, ಇಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು. ಇದುವರ ತನಕ ನೀವು ನಿಮಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ ನೀವು ನಮಗೆ ಖಂಡಿತ ನಮಗೆ ವಾಟ್ಸಪ್ ಮೂಲಕ ತಿಳಿಸ್ಕೊಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಯಾವುದು ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ. ನಾನು ಚಂದ್ರಿಕಾ ನಿಮ್ಮ ಜೊತೆಗೆ. ಸೊ ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೋಡಿ, ಬರ್ತ್ಡೇಗೆ ಇರಬಹುದು, ಮದುವೆಗೆ ಇರಬಹುದು, ಆ್ಯನಿವರ್ಸರಿಗೆ ಇರಬಹುದು, ಈಗ ಫಸ್ಟ್ ಮೀಟ್ ಮಾಡಿದ್ದಕ್ಕೋಸ್ಕರನೇ ಒಂದು ಗಿಫ್ಟ್ ಇರುತ್ತೆ, ಆಮೇಲೆ ಲಾಸ್ಟ್ ಮೀಟ್ ಮಾಡಿದ್ನೆ ಮತ್ತೆ ಮೀಟ್ ಮಾಡಲ್ಲ ಅನ್ನೋದಕ್ಕೂ ಬೇಕಾದ್ರೆ ಒಂದು ಗಿಫ್ಟ್ ಕೊಡೋಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಸ್ನ ಭೇಟಿ ಆದಾಗ, ಮತ್ತು ತಂದೆ ತಾಯಿ ಫ್ಯಾಮಿಲಿ ಯಾರಿಗಾದರೂ ಒಂದು ಸ್ಪೆಷಲ್ ಅಕೇಶನಲ್ಲಿ, ಲವ್ಡ್ ಒನ್ಸ್ಗೆ, ಪ್ರೀತಿ ಪಾತ್ರರಿಗೆ, ಆಫೀಸ್ನಲ್ಲಿ, ಕಂಪನಿಗಳಲ್ಲಿ, ಹಬ್ಬಗಳಲ್ಲಿ ಕೊಡುವ ಗಿಫ್ಟ್, ಹಾಗೆ ಕಂಪನಿ ಮೂಲಕ ಸಿಗೋ ಲಕ್ಕಿ ಗಿಫ್ಟ್ ಕೂಡ ಇರುತ್ತೆ.

ಗಿಫ್ಟ್ ಅಂದರೆ ಒಂಥರ ಸರ್ಪ್ರೈಸ್ ಅಲ್ವಾ? ಏನು ಕೊಡ್ತೀರಾ ಅಂತ ಹೇಳೋದು ಬಿಟ್ಬಿಟ್ಟು ಅವ್ರು ಕೊಟ್ಟ ತಕ್ಷಣ ಅನ್ಬಾಕ್ಸ್ ಮಾಡಿ ಹಾಗೆಯೇ ಅದು ಸೂಪರ್ ಟ್ಯೂಪರ್ ಓಪನ್ ಮಾಡಿದಾಗ ಸಿಗೋವಂತಹ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆಯಲ್ಲ, ಅದರಂಥ ಸಂತೋಷ ನಿಜವಾಗ್ಲೂ ಯಾವುದೂ ಇಲ್ಲ ಅನ್ಬೋದು.

ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ತಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರು ಬೇಕಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತದೆ ಎನ್ನುವುದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನಾವು ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಗಿಫ್ಟ್ ಅಂದ್ರೇ ಒಂದು ಸರ್ಪ್ರೈಸ್, ಖುಷಿ ಅಂತ ಹೇಳಿದ್ನಲ್ಲ. ನಾನು ನಿಮಗೆ ಕೇಳಿದ್ದೆ ಒಂದು ಪ್ರಶ್ನೆಯನ್ನು, ಏನಂತ ಹೇಳಿದ್ರೆ ನಿಮಗೆ ಇದುವರ ತನಕ ಸಿಕ್ಕಿರೋ, ಯಾವಾಗಲೂ ನೆನಪಿನಲ್ಲಿ ಅಚ್ಚಳಿಯದೆ ನೆನಪಿನಲ್ಲಿ ಉಳಿದಿರೋ ಗಿಫ್ಟ್ ಯಾವುದು? ಯಾವಾಗಲೂ ಗಿಫ್ಟ್ ಅಂದ ತಕ್ಷಣ ಪಟ್ಟಣಿಗೆ ಜ್ಞಾಪಕ ಬರುತ್ತೆ ಅಂತ ಹೇಳ್ತೀರಲ್ಲ, ಅದು ಯಾವುದು ಅಂತ ಹೇಳಿ ನೀವು ನಮಗೆ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901031. ನಮ್ಮ ವಾಟ್ಸಪ್ ನಂಬರ್ 9480901013, ಇಲ್ಲಿಗೆ ಮೆಸೇಜ್ನ ಮಾಡಬಹುದು. ಸೊ ಗಿಫ್ಟ್ ಅಂತ ಹೇಳಿದ ತಕ್ಷಣ ಇನ್ನು ಒಂಥರ ಖುಷಿ ಕೊಡ್ತಾ ಇದ್ದಾಗ ಎಷ್ಟೊಂದು ವೆರೈಟಿ ಆಫ್ ಗಿಫ್ಟ್. ಹಳೆ ಕಾಲದಲ್ಲೆಲ್ಲ ದುಡ್ಡನ್ನು ಕವರಲ್ಲಿ ಹಾಕ್ಕೊಡ್ತಾ ಇದ್ರು, ಅದನ್ನು ಮುಯಿ ಮಾಡೋದು ಅಂತ ಈಗಲೂ ಕೂಡ ಕೆಲವೊಂದು ಕಡೆ ಹೇಳ್ತಾರೆ. ಆಮೇಲೆ ಮೊದಲಿಗೆ ಹೇಳ್ತಾ ಇದ್ರು ಯಾವುದು ಮನೆಯಲ್ಲಿ ಇವ್ರದ್ದು ಬಳಕೆ ಇದೆ ಅದನ್ನು ಕೊಡಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಮದುವೆಗಳೆಲ್ಲ ಕೊಟ್ಟರೆ, ಮಕ್ಕಳಿಗೆಲ್ಲ ಕೊಟ್ಟರೆ ಸ್ವಲ್ಪ ದುಡ್ಡು ಇವರಿಗೆ ದುಡ್ಡಾಗತ್ತೆ ಅಂತ ಹೇಳ್ಬಿಟ್ಟು ತುಂಬ ಫ್ಲ್ಯಾಶ್ ಬ್ಯಾಕ್ಗೆ ಹೋದಾಗ. ಆಮೇಲೆ ಪಾತ್ರೆ ಪಡಗ ಕೊಡಿ ಅಂತ ಹೇಳ್ತಾ ಇದ್ರು. ಒಂದು ಕಾಲದಲ್ಲಿ ಹಿತ್ತಾಳೆ ಆ ಥರದ್ದು ಕಂಚು ಇದ್ದಿಂದ ನೆಕ್ಸ್ಟು ನಮ್ಮ ಯುಗ ಬದಲಾಯಿತು, ಸ್ಟೀಲ್ಗೆ ಹೋಗ್ಬಿಟ್ವಿ. ಸ್ಟೀಲ್ ಒಂದು ರೆವಲ್ಯೂಷನ್ನೇ ಮಾಡಿಬಿಡ್ತು. ನೆಕ್ಸ್ಟು ಪೋಸ್ಲಿನ ಗ್ಲಾಸ್ ಆರ್ಟಿಕಲ್ಸ್ ಬಂತು. ಹೀಗೆ ಸೊ ಪ್ರತಿ ವರ್ಷಕ್ಕೂ ಚೇಂಜಸ್ ನೋಡ್ತಾ ಬರ್ತಾ ಇದ್ವಿ. ಹೀಗೆ ನೀತಿ ನೋಡಿಕೊಂಡು ಬರ್ತಾ ಇದೆ. ಇದೇ ಒಂದೇ ರೀತಿಯಲ್ಲಿ ಡಿಫ್ರೆಂಟಾಗಿ ಇದೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲರ ಮನಸ್ಸಲ್ಲೂ ಏನಿರೋದು ಗೊತ್ತಾ, ಯಾರು ಕೊಡದೇ ಇರೋದು ನಾನು ಡಿಫ್ರೆಂಟ್ ಆಗಿರೋದು ಕೊಡಬೇಕು ಅನ್ನೋದು ಈಗ ಅದು ಕಾಮನ್ ಥಿಂಕಿಂಗ್. ಇವತ್ತು ಅದೆಲ್ಲ ತುಂಬ ಹಳೆ ಕಾಲದಿಂದಲೂ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಎಲ್ಲ ಥರದ ಐಟಮ್ಸ್ ಇರುತ್ತೆ ಅಂತ ಹಂಚಿಕೊಂಡು ಅದರಿಂದ ಹಣ ಕೊಟ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರ ಫೇವ್ರೇಟ್ ಬುಕ್ಸ್ ಇರಬಹುದು, ಗಿಡಗಳನ್ನ ಕೊಡ್ತಾರೆ ಗಿಫ್ಟಾಗಿ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಏನದು ಪೆಟ್ಸ್ ಕೂಡ ಕೊಡೋರಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇದೇ ಕೊಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿರೋರು ಡಿಫ್ರೆಂಟಾಗಿ ಕೊಡೋವಂಥದ್ದು ಇರ್ತಾ ಇರುತ್ತೆ. ಅದೆಲ್ಲ ಇದ್ದಾಗ ಪ್ಲ್ಯಾಂಟ್ ಗಿಫ್ಟು ಬೆಸ್ಟ್ ಗಿಫ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಗಿಡ ನೋಡಿದಾಗೆಲ್ಲ ಅದು ದೊಡ್ಡದಾಗಿ ಹೂವು ಬಿಟ್ಟಾಗೆಲ್ಲ ಖುಷಿ ಕೊಡ್ತಾ ಇರುತ್ತೆ ಅನ್ಬೋದಲ್ವ. ಸೊ ಬೊಕ್ಕೆ, ಹೂ, ಗೊಚ್ಚ, ಸ್ವೀಟ್ಸ್, ಚಾಕ್ಲೇಟ್ಸ್ ಇವೆಲ್ಲ ವೆರಿ ವೆರಿ ಕಾಮನ್ ನವೇಡೇಸ್. ಅದು ಬಿಟ್ಟು ಡಿಫ್ರೆಂಟಾಗಿ ಕೂಡ ಬಹಳಷ್ಟು ಗಿಫ್ಟ್ಗಳು ನಾವು ನೋಡ್ತಾನೇ ಹೋಗ್ತಾ ಇರ್ತೀವಲ್ವಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇರೋದು ಕನ್ನಡ ಕಮಲ ಬಿಲ್ಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ

ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ, ಕಲರ್ಫುಲ್ ಕಾರ್ಯಕ್ರಮ ನವಿಲುಗರಿ. ನವಿಲುಗರಿಯಲ್ಲಿ ಬಹಳಷ್ಟು ಜನ ರಮ್ಯ ಮೆಸೇಜ್ ಕಳಿಸಿದ್ದಾರೆ. ಗಿಫ್ಟ್ ಅಂದ ತಕ್ಷಣ ಎಂತರಿಗೂ ಕೂಡ ಖುಷಿ ಆಗುತ್ತಲ್ವಾ?
1: ಹೌದು, ಸೊ ನಮ್ಮ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ.
0: ಇನ್ನು ಹೋಗ್ತಾ ಕೊಡ್ತೇವೆ, ಹೋಗ್ತೀನಿ, ಡೋಂಟ್ ವರಿ. ರಮ್ಯ, ನಿನಗೆ ಯಾವುದು ಬೆಸ್ಟ್ ಗಿಫ್ಟ್ ಅನಿಸ್ತು, ಯಾವುದು ಸಿಕ್ಕಿದೆ ಇದುವರೆ ತನಕ ಬೆಸ್ಟ್ ಗಿಫ್ಟ್, ಇದನ್ನು ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ, ಚಿಕ್ಕವಳಿದ್ದಕ್ಕೆ ಕೊಟ್ಟಿದ್ದ, ಈಗ ಕೊಟ್ಟಿದ್ದ, ಯಾವುದು ಅಂತ ಹೇಳು.
1: ಸಿಕ್ಕಾಪಟ್ಟೆ ಇದೆ ಲಿಸ್ಟಲ್ಲಿ, ಯಾವುದನ್ನ ಹೇಳೋದು, ಯಾವುದನ್ನ ಬಿಡೋದು,
0: ಇವ್ರದ್ದು ಲಿಸ್ಟ್ ಎಲ್ಲ ಓಡ್ಬೇಕಲ್ಲ,
1: ಅದಕ್ಕೆ ನಾನು ಬಿಟ್ಬಿಡ್ತೀನಿ ಈಗ. ಬಟ್ ಯಾವಾಗ್ಲೂ ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಗಿಫ್ಟ್ ಅಂತ ಹೇಳಿ ಬಂದಾಗ ಯಾವುದೇ ವಸ್ತು ಏನೇ ಕೊಡ್ಲಿ, ಈ ವಸ್ತ್ರ ವೈಡೂರ್ಯದ ಮೇಲಿರುತ್ತಲ್ಲ ಆ ಒಂದು ಆಸೆ,
0: ಒಂಥರ ಖುಷಿ
1: ಖುಷಿ. ಕೆಲವರು ದುರಾಸೆ ಅನ್ಕೋಬಹುದು, ಅನ್ಕೊಳ್ಳಿ ಬಿಡಿ, ಪರಾಯಿಲ್ಲ,
0: ಅಷ್ಟೇ
1: ಅಷ್ಟೇ, ಅವರವರ ಭಾವಕ್ಕೆ ಅವರವರ ಅಷ್ಟೇ. ನನಗಂತೂ ಬಟ್ಟೆ ಅನ್ನೋದು ಬಹಳ ಇಷ್ಟ. ಏನಾದ್ರೂ ನನಗೆ ಏನಾದ್ರು ಗಿಫ್ಟ್ ಕೊಡ್ತಾರೆ ಅಂದ್ರೆ ಒಂದ್ ಡ್ರೆಸ್ ಕೊಡಿಸ್ಬಿಡ್ತು, ಕೊಡಿಸ್ಬಿಟ್ರೆ ಸಾಕಲ್ವಾ
0: ಅಂತ ಹೇಳಿ ಆದ್ಮೇಲೆ ಕೊಡಿಸ್ತೀನಿ ಬಾ
1: ಅಲ್ವಾ, ಹೋಗೋಣ 5 ಗಂಟೆ. ಓಕೆ,
0: 5 ಗಂಟೆ. 5 ಗಂಟೆಗೆ ಇಬ್ರು ಗಾಡಿಲ ಹತ್ತಿದ್ರೆ ಶಾಪಿಂಗ್ಗೆ ಅಲ್ವಾ, ಅದಕ್ಕೇನೆ. ರಮ್ಯ, ನನಗೆ ಒಂದು ಗಿಫ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಗಿಫ್ಟ್ ತುಂಬಾ ಕಲರ್ಫುಲ್ ಆಗಿರುತ್ತೆ, ಅದು ವಸ್ತುಗಳ ಮೂಲಕ ಇರೋದು, ಕೆಲವರು ಇನ್ನು ಬೇರೆ ರೀತಿ ಎಲ್ಲ ಹೇಳಿ ರೀತಿಗಳು ಇರುತ್ತೆ. ಆಮೇಲೆ ಈ ಎಲ್ಲದಕ್ಕಿಂತ ಈ ಗಿಫ್ಟ್ ಹ್ಯಾಂಪರ್ಸ್ ಅಂತ ಇವಾಗ ಒಂದು ಹೊಸದಾಗಿ ಬಂದಿದೆಯಲ್ಲ, ಗಿಫ್ಟ್ ಹ್ಯಾಂಪರ್ಸ್ ಕೊಡ್ತೀವಿ ನಾವು ಗಿಫ್ಟ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಂಪನಿಗಳು ಕೂಡ ಹೇಳ್ತಾ ಹೋಗುತ್ತೆ. ಆ ವಸ್ತುಗಳನ್ನ ಅಂದ್ರೆ ಗಿಫ್ಟ್ ಹ್ಯಾಂಪರ್ ನಲ್ಲಿ ಕ್ಯೂಟ್ ಆಗಿರೋದು ಏನಾಗುತ್ತೆ ಅಂತ ಹೇಳಿದ್ರೆ, ನೀನ್ ನೋಡಿದ್ಯಾ ಆ ಒಂದು ಬುಟ್ಟಿಲಿ ಡಿಫ್ರೆಂಟ್ ಆರ್ಟಿಕಲ್ಸ್ ನೆಲ್ಲ ಇಟ್ಬಿಟ್ಟು
1: ಒಂದು ಬುಟ್ಟಿನಲ್ಲಿ ಒಂದು ಗೊಂಬೆ ಕೂಡ ಇಟ್ಬಿಟ್ಟು ಒಂದು ಕಡಿ ಬೇರೆ ಪುಟ್ಟದಾಗಿ ಅದಕ್ಕೊಂದು ಟೇಪ್ ನ ಸುತ್ತಿ ಹಾರ್ಟ್ ಶೇಪ್ ಕೊಟ್ಟು,
0: ಆಮೇಲೆ ಒಂದು ಒಳ್ಳೆ ಬ್ಯೂಟಿಫುಲ್ ಬೋನು, ಆಮೇಲೆ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇರುತ್ತೆ.
1: ಹೌದು,
0: ಅದು ನಾವು ಯಾವ ಅಕೇಶನ್ ಅಲ್ಲಿ ಕೊಡ್ತೀವಿ ಅನ್ನೋದನ್ನ ಡಿಪೆಂಡ್ ಆಗಿರುತ್ತೆ. ಆ ಮೆಸೇಜ್ ನ ಓದಕ್ಕೆ ಬಹಳ ಖುಷಿಯಾಗಿ ಅನ್ಸುತ್ತೆ. ನಿಜವಾಗ್ಲೂ ನೀವು ಕೂಡ ನಿಮ್ಮ ಬೆಸ್ಟ್ ಗಿಫ್ಟ್ ನ ಯಾವ್ಯಾವ್ದು ಅಂತ ಹೇಳಿ ತಿಳಿಸ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಮೆಸೇಜ್ಗಳನ್ನ ನಾನು ಓದೇ ಓದ್ತೀನಿ ಈ ಹಾಡಿನ ನಂತರ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:10
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ಕಲರ್ಫುಲ್ ಪ್ರೋಗ್ರಾಮ್ ಯಾವುದು ಅಂತ ಹೇಳಿದೆ. ನವಿಲುಗರಿ, ನವಿಲುಗರಿಯಲ್ಲಿ ಬಹಳಷ್ಟು ಜನ ಮೆಸೇಜ್ನ ಕಳಿಸಿದ್ದೀರಾ. ಇವರು ಯಾರು? ಪ್ರಕಾಶ್ ಅಕ್ಕಪ್ಪಾಡಿ. ಇವರು ಹೇಳ್ತಾ ಇದ್ದಾರೆ, ರೀಸೆಂಟ್ಲಿ ಐ ರಿಸೀವ್ಡ್ ಎ ವಾಲ್ ಕ್ಲಾಕ್ ಫ್ರಮ್ ಕೇರಳ ಗ್ರಾಮೀಣ ಬ್ಯಾಂಕ್, ಅದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ. ಆಮೇಲೆ ನಮಸ್ಕಾರ ಮೇಡಮ್ ಅಂತ ಹೇಳಿಬಿಟ್ಟು ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಹೇಳ್ತಾರೆ. ಆಮೇಲೆ ಅವ್ರಿಗೆ ಸುಮಾರು 20 ವರ್ಷ ಕೆಳಗೆ ಆಗಿದೆ, ಒಂದು ವಾಚ್ ಇದೆ ನನ್ನ ಹತ್ರ, ಅದು ಖುಷಿ ಕೊಟ್ಟಿದೆ. ಅಚ್ಚುಮೆಚ್ಚಿನ ಗೆಳತಿ ಕೊಟ್ಟಿದ್ದು, ಅದು ಇವತ್ತಕ್ಕೂ ಕೂಡ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ, ತುಂಬ ಅದನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ, ಗ್ರೇಟ್ ಅಲ್ವಾ ಅದು, 100 ವರ್ಷ ಚೆನ್ನಾಗಿರಲಿ ಅಂತ ಕೂಡ ವಿಶ್ ಮಾಡಿದ್ದಾರೆ. ವೆರಿ ನೈಸ್ ಮೆಸೇಜ್ ಪ್ರಕಾಶ್ ಅವರೇ. ಆಮೇಲೆ ಚಂದ್ರಿಕಾ ಮೇಡಮ್ಗೆ ನಮಸ್ಕಾರ ಅಂತ ಹೇಳಿಬಿಟ್ಟು, ಆಮೇಲೆ ಇವರು ತಮ್ಮ ಅಣ್ಣ ಅವರು ಮದುವೆಯಲ್ಲಿ ಒಂದು ನೆಕ್ಲೆಸ್ ತೆಗೆಸಿಕೊಟ್ಟಿದ್ರು, ಅವಳ ಮತ್ತು ಪಚ್ಚೆದು, ಅದನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ ಅಂತ ಹೇಳಿಬಿಟ್ಟು, ರಾಣಿಬೆನ್ನೂರಿಂದ ಸೌಭಾಗ್ಯ. ವಾವ್, ಗ್ರೇಟ್ ಯಾ ಸೌಭಾಗ್ಯ, ನಿಜವಾಗ್ಲೂ ಚೆನ್ನಾಗಿ ಹಂಗೆ ಕಾಪಾಡಿಕೊಂಡಿರಿ. ಶಾಂತಾಚಾರ ಬಡಿಗೇರು ಕೂಡ ಹಂಗೆ ಹೇಳ್ತಾ ಇದ್ದಾರೆ, ಅವರು ಶ್ರೀಮತಿಗೆ ಪ್ರೀತಿಯಿಂದ ಕಿವಿಯೊಲೆ ಉಡುಗೊರೆಯಾಗಿ ನೀಡಿದ್ರು, ಅದು 5 ಗ್ರಾಮ್ ಚಿನ್ನದ್ದಾಗಿತ್ತು ಅಂತ ಹೇಳಿಬಿಟ್ಟು. ಈಗ ಚಿನ್ನ ತುಂಬ ಕಾಸ್ಟ್ಲಿ ಪರವಾಗಿಲ್ಲ, ನೀವು 2000 ಕೊಡ್ತಿದ್ದಲ್ಲ ಅದಕ್ಕೋಸ್ಕರ ಆ ಕಂಪನಿಯವರು ಕೊಟ್ಟಿದ್ದು, ಅದು ಇವತ್ತು ಕೂಡ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಂಡಿದ್ದಾರೆ, ಅದು ಬೆಸ್ಟ್ ಗಿಫ್ಟ್ ಅಂತ ಹೇಳಿಬಿಟ್ಟು ಶಾಂತಾಚಾರ ಬಡಿಗೇರ್ ತಮ್ಮ ಗಿಫ್ಟನ್ನು ಯಾವುದು ಅಂತ ಹೇಳಿ ಹೇಳಿದ್ರೆ, ಇನ್ನು ಇಸ್ರೋ ಸಂಸ್ಥೆ ಜಂಟಿಯಾಗಿ 2025 ನಡೆಸಿದ

0: ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಅದರಲ್ಲಿ ನನಗೆ ಸಮಾಧಾನಕರ ಬಹುಮಾನವಾಗಿ ಒಂದು ವಿಕ್ರಮ್ ಲ್ಯಾಂಡರ್ ಮತ್ತು ಚಂದ್ರಯಾನ ಚಿತ್ರವನ್ನು ರೈನ್ಬೋ ಸಂಸ್ಥೆಯ 25ನೇ ವರ್ಷದ ವಾರ್ಷಿಕೋತ್ಸವದ ನೆನಪಿಗಾಗಿ ನನ್ನ ಬಳಿ ಸಂತೋಷದಿಂದ ಇಟ್ಟುಕೊಂಡಿದ್ದೇನೆ ಎಂದು ತಿಳಿಸಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ ಹರಿಹರನ್ ವಿಜ್ಞಾನ ನಗರದಿಂದ. ತುಂಬ ತುಂಬ ವಂಡರ್ಫುಲ್ ಗಿಫ್ಟ್. ಆಮೇಲೆ ಪಾರ್ವತಿ ಮೋಹನ್ ಕುಮಾರ್ ಕೆ ಎಚ್ ಬಿ ಕಾಲೋನಿ ದಾವಣಗೆರೆಯಿಂದ, ಅವರಿಗೆ ಅವರ ಅಣ್ಣ ಊರಿಗೆ ಹೋಗಲಿ ಹೂವನ್ನು ತರೋದ ಮಾತಿನ ಜೊತೆಗೆ ಮರ್ತಿರಲ್ಲ ಅದನ್ನು ಮಾತ್ರ ನನಗೆ ತುಂಬ ಇಷ್ಟ ಆದ ಗಿಫ್ಟ್ ಅದೇ ಅಣ್ಣ ತಂದುಕೊಡೋ ಆ ಹೂವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾವ್, ವಂಡರ್ಫುಲ್ ಗಿಫ್ಟ್. ಇನ್ನು ಮಿಕ್ಕಿದ ಮೆಸೇಜ್ಗಳನ್ನ ಓದ್ತೀನಿ. ಈಗ ಗಿಫ್ಟ್ ಬಗ್ಗೆ ಹೇಳ್ತಾ ಇದ್ದಾಗ ಹಾಗೇ ಇದು ಗಿಫ್ಟಿಂದ ಕೂಡ ಎಷ್ಟೊಂದು ನಮಗೆ ಕೆಲಸಗಳು ಕೂಡ ಹುಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಪಾರ್ಸೆಲ್ಸ್ನ ನಾವು ಯಾವುದ್ರ ಮೂಲಕ ಬರೀ ಎಲ್ಲ ಕಡೆ ಎದುರುಗಡೆಗೆ ಕೊಡೋಲ್ಲ, ಪಾರ್ಸೆಲ್ಸ್ನ ಕೂಡ ಕಳಿಸ್ತಿರ್ತೀವಲ್ಲ, ಆ ಪಾರ್ಸೆಲ್ಗೆ ಪ್ರೈವೇಟ್ಗಳಿಗೆ ಕಳಿಸ್ತಿರ್ತೀವಿ. ಅದಕ್ಕೆ ಜಾಬ್ ಜಾಸ್ತಿ ಆಗಿದೆ, ಎಕನಾಮಿ ಬರುತ್ತೆ. ಆಮೇಲೆ ಪೋಸ್ಟ್ ಆಫೀಸ್ ಮೂಲಕ ಕೂಡ ನಾವು ಕಳಿಸ್ತೀವಿ. ಇದರಿಂದ ಹೇಳಿ ಖಂಡಿತವಾಗ್ಲೂ ಒಂದು ಕೆಲಸ ಕೂಡ ಜಾಬ್ ಆಪರ್ಚುನಿಟಿ ಖಂಡಿತವಾಗ್ಲೂ ಆಗಿದೆ ಅಂತ ಹೇಳ್ಬೋದು. ಅಥವಾ ಇನ್ನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋದಾಗ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ರಮ್ಯಾ ಒಂದ್ ಕಾಲದಲ್ಲಿ ಗಿಫ್ಟ್ ಕೊಡ್ಬೇಕಾರೆ ಕಾಲೇಜಲ್ಲಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋದಾಗ ಹಳೆ ಕಾಲದಲ್ಲಿ ಗಿಫ್ಟ್ ಕೊಡ್ಬೇಕು ಆದ್ರೆ ಆ ಹುಡುಗನಿಗೆ ಅಥವಾ ಆ ಹುಡುಗಿಗೆ ಹೇಳಕ್ ಆಗಲ್ಲ, ಮೀಡಿಯೇಟರ್ ಇರ್ತಾ ಇದ್ರಲ್ಲ.
1: ಹೌದು, ಪರಿವಾಳ.
0: ಮೀಡಿಯೇಟರ್ ಮೂಲಕ ಹೇಳಿ ಆ ಹುಡುಗ ಆ ಹುಡುಗಿ ಟೇಬಲ್ ಮೇಲೆ ಕಂಪನಿಲಿ ಅವರು ಬ್ಲಾಕ್ ಅಲ್ಲೋ ಇಟ್ಬಿಟ್ಟು ಹೋಗ್ಬಿಡ್ತಾ ಇದ್ರಲ್ಲ, ಆ ರೀತಿಯಲ್ಲೆಲ್ಲ ನಡೀತಾ ಇತ್ತು. ಅದೇ ರೀತಿ ಈಗ ನಮ್ಮ ಮೀಡಿಯೇಟರ್ಗಳು ಪೋಸ್ಟ್ ಮ್ಯಾನ್ಗಳು ಮತ್ತೆ ಪ್ರೈವೇಟ್ ಕಂಪನಿ ಅವರು ತಂದು ಮನೆಗೆ ಕೊಡ್ತಾರೆ. ಏನಂತೆ ಈ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋದಾಗ ಏನನ್ಸುತ್ತೆ ನಿಮ್ಗೆ?
1: ಎಲ್ಲ ನೆನಪಾಗ್ತಾ ಇದೆ,
0: ಎಲ್ಲ ನೆನಪಾಗಿದೆ ಅಂತ ಹೇಳ್ಬಿಟ್ಟು ಕವನದಲ್ಲಿ ಇಲ್ಲ ಮುಳುಗೋಗ್ಬಿಟ್ಟಿರ್ತೀವಿ. ಆಮೇಲೆ ಖಂಡಿತವಾಗ್ಲು ಇದು ಒಂದು ಕೂಡ ನಮಗೆ ಖುಷಿಯಲ್ಲಿ ಅನ್ಸೆ ಅನ್ಸುತ್ತಲ್ವಾ, ಯಾವತ್ತೂ ಗಿಫ್ಟ್ಗಳು ಅದು ಗಿಫ್ಟ್ ಅನ್ನ ಪದವೇ ನಮ್ಗೆ ಒಂಥರ ಒಂಥರ ರೋಮಾಂಚನ ಖುಷಿ ಅನ್ಸುತ್ತೆ.
1: ಹೌದು, ಯಾರು ಬೇಡ ಅನ್ನೋದು
0: ಏನು ಇಲ್ಲ,
1: ಯಾರು ಬೇಡ ಅನ್ನಲ್ಲ.
0: ಬಟ್ ಆದ್ರೆ ಇವಾಗ ಎಷ್ಟು ಮೇಲೆ ಬಂದ್ಬಿಟ್ಟಿದೆ ಅಂದ್ರೆ ಕಸ್ಟಮೈಸ್ ಮಾಡಿ ಅವ್ರ ಹೆಸರು ಅವ್ರಿಗೆ ಬೇಕಾದಂಗೆ ಕೂಡ ಮಾಡ್ಕೋದು. ಮೊದಲಂದ್ರೆ ಬರೀ ಕಾರ್ಡ್ಸ್ ತಗೋತಾ ಇದ್ವಿ.
1: ಹೌದು, ಇವಾಗ ಬಲ್ಬ್ ಮೇಲೆಲ್ಲ, ಲೈಟಿಂಗ್ಸ್ ಮೇಲೆ, ಮಗ್ಸ್ ಮೇಲೆ,
0: ಎಲ್ಲಾ ತರ ಫೋಟೋ ಫ್ರೇಮ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಜವಾಗ್ಲು ಆಸ್ ಇಟ್ ಈಸ್ ಪಾಸಿಬಲ್ ತುಂಬಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೋಡಕ್ಕೂ ಕೂಡ ಖುಷಿ ಅನ್ಸುತ್ತೆ, ಕಸ್ಟಮೈಸ್ಡ್ ಅಂತೂ ನೋಡಕ್ಕೆ ಬಹಳನೇ ಖುಷಿ ಆಗುತ್ತೆ. ಇದು ಡಿಜಿಟಲ್ ಯುಗ ಅಲ್ವಾ. ಸೊ ಗಿಫ್ಟ್ಸ್ ಹೇಗೆ ಮಾಡ್ತಾರೆ ಅಂದ್ರೆ, ಮತ್ತೆ ಕೂಪನ್ಸ್ನ ಕೂಡ ಲೆವೆಲಿಗೆ ಬಂದ್ಬಿಟ್ಟಿದೀವಿ. ನಾವು ಮದುವೆ ಮನೆಗೆ ಹೋದ್ರೆ ಏ ಇವತ್ತು ನನ್ನ ಫ್ರೆಂಡ್ ಮದ್ವೆ, ಅವಳಿಗೆ ಕೂಪನ್ಸ್ಗ ನಮ್ಮ ಕೂಪನ್ಸ್ ಕೊಟ್ಬಿಟ್ರೆ ಅವ್ರು ಅದು ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ತಾರೆ.
1: ಕೆಲವರು ಟಿಕೆಟ್ಸ್ ಕೊಡ್ತಾರೆ, ಈ ಫ್ಲೈಟ್ ಟಿಕೆಟ್ಸ್,
0: ಖಂಡಿತವಾಗ್ಲೂ ಅದೆಲ್ಲ ಎಂತ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ, ಖುಷಿ ಆಗುತ್ತೆ.

ನೀವಂತೂ ಹೇಳಲ್ಲ ಅಂತ ಹೇಳ್ತಾ ಇದ್ದೀರಾ ಯಾವ ಗಿಫ್ಟನ್ನ ಕೊಟ್ಟಿದ್ದೀರಿ ಅಂತ. ಆದರೆ ನಿಮ್ಮ ಗಿಫ್ಟ್ಗಳೆಲ್ಲ ನನಗೆ ಸಿಕ್ಕಿದೆ ಆಗಲೇ. ಸೌಭಾಗ್ಯ ಹೇಳ್ತಾ ಇದ್ದಾರೆ, ನಿರ್ಮಲಾ ಪ್ರಭಾಕರ್ ಹೇಳ್ತಾ ಇದ್ದಾರೆ, ಅವರು ತಂದೆ ಅವರಿಗೆ ಫೇಮಸ್ ಆಗಿದ್ದಂತಹ ಹೀರೋ ಪೆನ್ ಕೊಟ್ಟಿದ್ರು ಅಂತ. ಐ ಥಿಂಕ್ ನಿರ್ಮಲಾ ಇವತ್ತಿಗೂ ಕಾಪಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಮೇಲೆ ತುಂಬ ಜನ ಹಾಡುಗಳು ಇಷ್ಟ ಆಯಿತು, ಗಿಫ್ಟ್ಗಳ ಬಗ್ಗೆ ಹೇಳ್ತಾ ಇದ್ದಾಗ ಎಲ್ಲೋ ಕಳೆದು ಹೋಗ್ತಾ ಇದ್ದೀವ್ರಿ ನಿಜವಾಗ್ಲೂ ಅಂತ ಹೇಳ್ತಾ ಇದ್ದಾರೆ. ಸುಮಾ ಸಾಗರದಿಂದ ಹೇಳ್ತಾರೆ, ಅವ್ರ ಮಗಳು ಪಿ ಯು ಓದ್ತಿದ್ದಾಗ ಅವರಿಗೆ ಫೋನ್ ಅಲೋ ಇರಲಿಲ್ಲ, ಅದಕ್ಕೆ ವಾರಕ್ಕೊಮ್ಮೆ ಮಾತ್ರ ಅಲೋ ಇತ್ತು. ಆಗ ಅವಳು ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ನಿಂದಲೇ ಬರ್ತಡೆಗೆ ವಿಶ್ ಮಾಡಿದ್ದು ಇಂದಿಗೂ ಮರೆಯಲು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಅವತ್ತಾದ ಖುಷಿ ಅಷ್ಟು ಇಲ್ಲ ಅಂತ ಹೇಳಿಬಿಟ್ಟು, ಅವ್ರ ಮಗಳು ಭಕ್ತಿ ಅವ್ರಿಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸೂಪರ್ ಖುಷಿಯಾಗಿದ್ದ ದಿನ ನಾನು ನೆನೆಸ್ಕೊಂಡಿದ್ದಕ್ಕೆ ಸುಮಾ. ಆಮೇಲೆ ಇವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಕೆಲವೊಂದು ಗಿಫ್ಟ್ಗಳನ್ನ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಜಯ ಪುಟ್ಟಸ್ವಾಮಿ ಹೇಳ್ತಾ ಇರ್ತಾರೆ, ಗೋವಾ ಟ್ರಿಪ್ ಹೋಗಿದ್ದಾಗ ಪಿಂಗಾಳಿ ಬಳೆಗಳು ಹಾಗೂ ಒಂದು ಪರ್ಪಲ್ ಕಲರ್ ಹೇರ್ ಕ್ಲಿಪ್ ಇವೆಲ್ಲ ಜೋಪಾನವಾಗಿ ಇವತ್ತು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಅವರ ಸ್ನೇಹಿತೆ ಕಾಲೇಜಲ್ಲಿ ಓದಬೇಕಾದಾಗ ಕೊಟ್ಟಿದ್ದಂತೆ ಒಂದು ಹೇರ್ ಬ್ಯಾಂಡನ್ನು, ಎಲ್ಲಾನು ಹಂಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ವೆರಿ ನೈಸ್ ಜಯ, ಅದನ್ನು ನೋಡಿದಾಗೆಲ್ಲ ಅದರ ನೆನಪುಗಳು ನಾವೆಲ್ಲೋ ಕಳೆದೋಗ್ಬಿಡ್ತೀವಿ ಅಲ್ಲ. ಆಮೇಲೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಪ್ರಕಾಶ್ ಏ ಅಂತ ಹೇಳಿದ್ರಿ ಅಂದ. ಓಕೆ ಸತೀಶ್ ಕುಮಾರ್, ಖಂಡಿತವಾಗ್ಲೂ ನಿಮ್ಮ ವಾಚ್ ಗಿಫ್ಟನ್ನು ನಾವು ಯಾವತ್ತೂ ಮರೆಯೋದಿಲ್ಲ, ಅದನ್ನು ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ನಾಗೇಂದ್ರ ತಾವರ್ಕೆರೆಯಿಂದ ಹೇಳ್ತಾ ಇದ್ದಾರೆ, ಚಂದ್ರಿಕಾ ಮೇಡಮ್ ಇವತ್ತು ನವಿಲುಗರಿಗಳು ತುಂಬ ಖುಷಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಖಂಡಿತವಾಗ್ಲೂ ಆ ಗಿಫ್ಟ್ಗಳಂತ ಹೇಳಿದ್ನಲ್ಲ ನಿನ್ನ, ನಾನು ರಮ್ಯ ಯಾವಾಗಲೂ ಹೇಳಿದ್ವಲ್ಲ, ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಿಮ್ಮ ಮೆಸೇಜ್ಗಳನ್ನ ಕೇಳೋದಕ್ಕೇ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಬ್ರು ಕೇಳ್ತಾ ಇದ್ದಾರೆ, ಚಂದ್ರಿಕಾ ನೀವು ಮಾತ್ರ ನಿಮ್ಮ ಗಿಫ್ಟನ್ನ ಹೇಳ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ರಮ್ಯಾ, ನಂದು ಬೆಸ್ಟ್ ಗಿಫ್ಟ್ ಅಂದರೆ ನಾನು ಇವತ್ತಿಗೂ ಕೂಡ ನೆನೆಸ್ಕೊಳ್ಳೋದು ಯಾವುದು ಗೊತ್ತಾ, ನನ್ನಪ್ಪ ಅಮ್ಮ ನನಗೆ ಡಿಗ್ರಿಗೆ ಹೋದ ತಕ್ಷಣ ಒಂದು ಟೂ ವೀಲರು ಮತ್ತು ಇಂಡಿಯಾದ ಒಂದು ಬೆಸ್ಟ್ ಬ್ರ್ಯಾಂಡೆಡ್ ವಾಚ್ ಕೊಟ್ಟರು. ಇವತ್ತಿನ ತನಕ ಅದನ್ನು ಇಟ್ಕೊಂಡಿದ್ದೀನಿ, ಟೂ ವೀಲರ್ ಇವತ್ತಿಗೂ ಕೂಡ ಮೇಂಟೈನ್ ಮಾಡಿದ್ದೀನಿ. ಹಾಗೇನೆ ಐ ಲವ್ ದಟ್ ಅಂದರೆ ಐ ಲವ್ ದಟ್, ಅದನ್ನು ನೋಡಿದ ತಕ್ಷಣ ಒಂಥರ ಏನೋ ಫೀಲಿಂಗ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ನಿಮ್ಮ ಎಲ್ಲ ಸ್ಪಂದನೆಗೆ, ಹಾಗೆಯೇ ಈ ಹಾಡು ಕೇಳಿ ಖುಷಿಯಾಗಿ ಇದೆ ಅಂತ ಹೇಳಕ್ಕೆ.

ಸೊ ಹಾಡುಗಳನ್ನ ಕೇಳಿದ್ರಿ, ಮಾಹಿತಿಗಳನ್ನ ಕೇಳಿದ್ರಿ ಅಲ್ವಾ. ನಾನು ನಿಮಗೆ ಹಾಡುಗಳು ಮಾಹಿತಿ ಮೂಲಕ ಗಿಫ್ಟ್ ಅಂತೂ ಕೊಟ್ಟೆ, ನೀವು ಮೆಸೇಜ್ಗಳೇ ಅದೆಲ್ಲ ಹೇಳ್ತಾ ಇದೆ. ಹಾಗೆ ನೀವು ನನಗೆ ಕ್ಯೂಟಾಗಿ ಪ್ರೀತಿಯಿಂದ ಮೆಸೇಜ್ಗಳನ್ನ ಕಳಿಸಿದ್ರಲ್ಲ, ಅದು ತುಂಬ ತುಂಬ ತುಂಬ ಖುಷಿಯಾಯಿತು. ಹಾಗೆ ಆ ಗಿಫ್ಟ್ ಬಾಕ್ಸ್ ಎಲ್ಲ ನೀವು ಎಮೋಜಿ ಮೂಲಕನೇ ಕಳಿಸ್ಬಿಟ್ರಲ್ಲ, ಅದಕ್ಕೋಸ್ಕರ ಅದಿನ್ನೂ ಖುಷಿಯಾಯಿತು. ಸೊ ಇವಾಗ ಗಿಫ್ಟ್ ರ್ಯಾಪಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ಗಿಫ್ಟ್ ರ್ಯಾಪಿಂಗ್ ಕೂಡ ನಮ್ಮ ರಮ್ಯ ಆವಾಗಲೇ ಹೇಳ್ದಂಗೆ ಡಿಫ್ರೆಂಟಾಗಿ ಅಬ್ಬೋಗೆಲ್ಲ ಕಟ್ಟಿ ಕೊಡ್ತಾರಲ್ಲ, ಆ ಅನ್ಬಾಕ್ಸಿಂಗ್ ಇದೆಯಲ್ಲ, ದಟ್ಸ್ ವೆರಿ. ಈಗ ಎಮೋಜಿ ಮೂಲಕನೇ

ಒಂದ್ಸತಿ ಕಳಿಸ್ಬಿಟ್ಟಿರ್ತೀವಿ. ಹೌದು, ನಿಜವಾಗ್ಲೂ ಆ ಎಮೋಜಿ ಮೂಲಕನೇ ಎಲ್ಲ ಗಿಫ್ಟ್ ಇಲ್ದಿದ್ರು ಪರವಾಗಿಲ್ಲ, ಗಿಫ್ಟ್ ಸಿಕ್ಕಷ್ಟೇ ಕೊಡಿ ಆಗಿದೆ. ನೀವು ಕೂಡ ಮೆಸೇಜ್ಗಳನ್ನ ಕಳಿಸಿದಿರಲ್ಲ ಎಮೋಜಿ ಮೂಲಕ, ಅದು ಕೂಡ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಸುಧಾ ಬೂದಿಹಾಳ್ ಕೂಡ ಮೆಸೇಜ್ ಮಾಡಿದ್ದಾರೆ, ನಮ್ಮಿಬ್ರು ಯಾರು ಚಂದ್ರಿಕಾ ರಮ್ಯಾ ಮೇಡಮ್ ಇಬ್ಬರಿಗೂ ಶುಭ ಮಧ್ಯಾಹ್ನ ಅಂತ ಹೇಳಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಹೀಗೆ ಒಂದು ಪಯಣದಲ್ಲಿ, ಅಂದರೆ ನಮ್ಮ ನಿಮ್ಮ ಈ ಬಂಧ ಅನುಬಂಧದ ಪಯಣದಲ್ಲಿ ಅಲ್ಲಿ ಇಲ್ಲಿ ಭೇಟಿಯಾಗ್ತಾ ಇರ್ತೀವಿ, ಆದರೆ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಮೂಲಕ ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗೋ ಸುಸಮಯ ನಂದಾಗಿತ್ತು. ಇನ್ನು ನಾಳೆ ಕಾಮನಬಿಲ್ಲಿಗೆ 25 ವರ್ಷಗಳ ಸಂಭ್ರಮ ಕೂಡ ಇದೆ. ಈ ಸಂಭ್ರಮದಲ್ಲಿ ಖುಷಿ ಸದಾ ನಿಮಗೆ ಹೀಗೆ ಇರಲಿ. ಮಧ್ಯಾಹ್ನದ ಡ್ಯೂಟಿಗೆ ನನ್ನನ್ನು ಅವತ್ತು 2001 ಸೆಪ್ಟೆಂಬರ್ 1 ನಿಯೋಜಿಸಿದ್ರು. ಅವತ್ತು ಆಸೆ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ನಲ್ಲ, ಅದು ಇವತ್ತು ನನಗೂ ಅಚ್ಚಳಿಯದೆ ಹಸಿರಾಗೇ ಇದೆ. ಆ ಒಂದು ಖುಷಿ ಮಾತ್ರ ಯಾವತ್ತಿಗೂ, ಮೊದಲನೇ ಹಾಡು ಹಿಂದಿ ಹಾಡು ಹಾಕಿದ್ದು, ಆ ಹಿಂದಿ ಹಾಡಿನ ಮೂಲಕ ನಾನು ಪ್ರಾರಂಭ ಮಾಡಿದ್ದು, ಯಾವತ್ತೂ ರೈನ್ಬೋ ನನಗೆ ಒಂದು ಖುಷಿಯಾದ ಒಂದು ಪ್ಲೇಸ್, ಖುಷಿಯಾದ ಸಂಗತಿ. ನಿಮ್ಮನ್ನೆಲ್ಲ ಭೇಟಿ ಮಾಡಿರೋದು ಎರೆಯುವ ಮೂಲಕ ಇನ್ನೊಂದು ಖುಷಿ ಅಂತ ಹೇಳ್ಬೋದು. ಅಂದಿನಿಂದ ಇವತ್ತಿನವರೆಗೂ ಬಹಳ ಖುಷಿಯಾದ ಸಂಭ್ರಮ ಯಾವತ್ತೂ ನನಗೆ ರೇಮೋದಲ್ಲಿ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.

ಸೊ ಈ ಮಧುರ ಗಾನದ ಪಯಣ ಹೀಗೆ ಸದಾ ನಮ್ಮ ನಿಮ್ಮ ಭೇಟಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಈ ಬಂದ ಅನುಬಂಧದ ಪ್ರೋಗ್ರಾಮ್ ಅಲ್ಲಿ ಖುಷಿ ಕೊಟ್ರಿ. ಯಾಕೆ ಅಂತ ಹೇಳಿದ್ರೆ ಇದು ನೀವು ಕೇಳ್ತಾ ಇದ್ದಿದ್ದು ಚಂದ್ರಿಕಾ ಜೊತೆ ನವಿಲುಕರಿ ಕಲರ್ಫುಲ್ ಪ್ರೋಗ್ರಾಮ್ನ. ಸೊ ಇನ್ನು ನಿಮಗೆ ಟಾಟಾ ಬೈ ಬೈ ಅಂತ ಹೇಳ್ತಾ ಇರೋದು ಚಂದ್ರಿಕಾ. ನಿಮಗೆಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ.

ಹೌದು, ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. 1:42 ಈ ಹೊತ್ತಿನಲ್ಲಿ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಸದ್ಯಕ್ಕೆ ಇವತ್ತು ನೀವು ರೆಸಿಪಿ ಶೇರ್ ಮಾಡೋದು ಹೇಗಿರಬೇಕು ಅಂತ ಹೇಳಿದ್ರೆ, ತಿನ್ನಕ್ಕಿಷ್ಟನೇ ಆಗಲ್ಲಪ್ಪ ಈ ಮೆನು ಅಂತ ಹೇಳೋದನ್ನ ಇಷ್ಟಪಟ್ಟು ತಿನ್ನೋ ಹಾಗಿರಬೇಕು. ಹಾಗಿದ್ರೆ ಯಾವ ರೆಸಿಪಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ.

ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ಬೇಡಪ್ಪ ಈ ತಿಂಡಿನ ಅಂತ ಹೇಳೋದು ಉಪ್ಪಿಟ್ಟಿನ ಬಗ್ಗೆ. ಉಪ್ಪಿಟ್ಟು ಅಂದ ತಕ್ಷಣ ಮೂಗು ಮುರಿಯೋರೇ ಜಾಸ್ತಿ ಇರ್ತಾರೆ. ಹೀಗಿದ್ದಾಗ ಇಲ್ಲ ಇಲ್ಲ, ನನಗೆ ನಮ್ಮಮ್ಮ ಮಾಡೋ ಉಪ್ಪಿಟ್ಟು ಬಹಳ ಇಷ್ಟ ಆಗ್ತಾ ಇತ್ತು, ಯಾಕಂದರೆ ಅಮ್ಮನ ಆ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು ಉಪ್ಪಿಟ್ಟಿಗೆ ಅಂತ ಹೇಳಿ ಬಹಳಷ್ಟು ಜನ ಹೇಳೋರು ಕೂಡ ಇದ್ದಾರೆ. ಹಾಗಿದ್ರೆ ತುಂಬ ಜನ ಇಷ್ಟಪಡದಂಥ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡೋದಕ್ಕೆ ಏನು ಸ್ಪೆಷಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಪ್ರಶ್ನೆ. ನೀವು ನಿಮ್ಮನೆಯಲ್ಲಿ ಉಪ್ಪಿಟ್ಟನ್ನು ಮಾಡುವಂಥ ಮಾಮೂಲಿ ವಿಧಾನವನ್ನು ಬಿಟ್ಟು ಎಲ್ಲರೂ ಇಷ್ಟಪಡುವ ಹಾಗೆ ಮಾಡೋದಕ್ಕೆ ಏನು ಮಾಡ್ತೀರಾ ಅನ್ನೋದನ್ನು ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಕಾಲ್ ಮಾಡಿಯೇ ಡೀಟೇಲ್ ಆಗಿ ಹೇಳ್ಬಿಡ್ತೀವಿ ಅನ್ನೋದಿದ್ರೆ ಖಂಡಿತ ಕರೆ ಮಾಡ್ಬೋದು. 222-8126 ನಮ್ಮ ಸ್ಟುಡಿಯೋ ನಂಬರ್. ಪ್ರಾರಂಭದಲ್ಲಿ 080 ಆಡ್ ಮಾಡೋದು ಮರಿಬೇಡಿ. 0802228206 ನಮ್ಮ ದೂರವಾಣಿ ಸಂಖ್ಯೆ. ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಸಂದೇಶ ಕಳಿಸಬಹುದು. ಸಂದೇಶ ಕಳಿಸೋದಾದ್ರೆ 9480901013 ನಮ್ಮ ನಂಬರ್.

ಸದ್ಯಲ್ದೇನೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ಬಿಟ್ಟಿದೆ ಸದ್ಯಕ್ಕೆ ನಮ್ಮ ಉಪ್ಪಿಟ್ಟು. ಉಪ್ಪಿಟ್ಟನ್ನ ಹೇಗೆ ಎಲ್ಲರೂ ಇಷ್ಟಪಡುವ ಹಾಗೆ ಮಾಡಿ ತಿನ್ನೋದು ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದೆ. ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ಹಾಕಿ ಬನ್ಸಿ ರವೆನ್ ಬಳಸಿ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬರೀ ಉಪ್ಪಿಟ್ಟಿದ್ರೆ ಆಗಲ್ಲ ರೀ, ಇಷ್ಟಪಡೋದಕ್ಕೆ ಪಕ್ಕದಲ್ಲಿ ಒಂದು ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡಿ ಕೊಟ್ಟು ಬಿಟ್ಟು ನೋಡಿ, ಆಮೇಲೆ ಬಿಸಿ ಬಿಸಿ ತಿನ್ನಬೇಕು, ಇಲ್ಲಾಂದ್ರೆ ಕಾಂಕ್ರೀಟ್ ಅಂದ್ಬಿಡ್ತಾರೆ. ಹಾಗಾಗಿ ಬಿಸಿ ಬಿಸಿ ಬಡಿಸ್ಬಿಟ್ರೆ ಸೂಪರೋ ಸೂಪರ್ ಆಗಿರುತ್ತೆ ಅಂತ ಹೆಸರನ್ನ ಮಾತ್ರ ಸೂಪರ್ ಆಗಿ ಟೈಪ್ ಮಾಡದೇನೆ ಕಳಿಸ್ಬಿಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 0741 ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಉಪ್ಪಿಟ್ಟಿಗೆ ಬಟಾಣಿ ಅಥವಾ ಅವರೆಕಾಳು ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಕ್ಯಾರೆಟ್ ಕ್ಯಾಪ್ಸಿಕಮ್ ಮರೆಯೋ ಹಾಗೆ ಇಲ್ಲ. ಹಾಗಿದ್ದಾಗ ಮಾತ್ರ ತುಂಬ ಇಷ್ಟಪಟ್ಟು ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಉಪ್ಪಿಟ್ಟಿನ ಜೊತೆ ಕೇಸರಿ ಬಾತ್ ಮಾಡಿದ್ರೆ ಎಲ್ರಿಗೂ ಖಂಡಿತ ಇಷ್ಟ ಆಗೇ ಆಗತ್ತೆ ಅಂತ ಹೇಳಿ ಸಂದೇಶ ಕಳಿಸಿರೋದು ಯಾರು ಅಂತ ಹೇಳಿ ನೋಡೋದಾದ್ರೆ ಉಷಾ ಅವರು ಬೆಂಗಳೂರಿನಿಂದ. ನನಗೆ ಈಗ ಉಪ್ಪಿಟ್ಟಕ್ಕಿಂತ ಜಾಸ್ತಿ ಕೇಸರಿ ಬಾತ್ ಹೆಸರು ಕೇಳಿನೇ ಬಾಯಲ್ಲಿ ನೀರು ಬರ್ತಾ ಇದೆ. ಇರಲಿ, ಕೇಸರಿ ಬಾತ್ ಬಗ್ಗೆ ನಾವು ಮತ್ತೊಂದಿನ ಮಾತಾಡೋಣ. ಸದ್ಯಕ್ಕೆ ಗೊತ್ತಾಯ್ತಲ್ಲ, ಉಪ್ಪಿಟ್ಟು ಅಂತ ಹೇಳಿದ್ರೆ ಮಾಮೂಲಿ ರವೆಯಲ್ಲಿ ಮಾಡೋದು, ಪ್ಲೇನ್ ಆಗಿ ಮಾಡೋದು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟೇ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ, ಅವರೆಕಾಳು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಜೊತೆಗೆ ಬನ್ಸಿ ರವೆ ಆಗಿರಬೇಕು, ಅದರೊಟ್ಟಿಗೆ ಜಾಸ್ತಿ ತರಕಾರಿ ಇರಬೇಕು, ಕೊಬ್ಬರಿ ತುರಿ ಕೊನೆಯಲ್ಲಿ ಜಾಸ್ತಿ ಉದುರಿಸ್ಬೇಕು. ಇಷ್ಟೆಲ್ಲ ಹಾಕಿ ಮಾಡಿದಾಗ ಆಹಾ, ಮಧ್ಯಾಹ್ನದ ಹೊತ್ತು ಬಾಯಲ್ಲಿ ನೀರು ಬರ್ತಾ ಇದೆ. ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಉಪ್ಪಿಟ್ಟು ಎಲ್ಲರೂ ಇಷ್ಟಪಟ್ಟು ತಿನ್ನೋಕೆ ಸಿದ್ಧವಾಗತ್ತೆ ಅಂತ ಹೇಳಿ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಂದೇಶದ ಮೂಲಕ ಉಪ್ಪಿಟ್ಟನ್ನು ಉಣಬಡಿಸಿ ಬಿಟ್ರಿ. ಥ್ಯಾಂಕ್ ಯು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನದಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ವಿಪಕ್ಷೀಯ ವ್ಯಾಪಾರ 30 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೊವಾಕ್ ಜೊಕೊವಿಚ್ಗೆ ಆಘಾತಕಾರಿ ಸೋಲು. ವಾರ್ತೆಗಳ ವಿವರ: 2 ದಿನಗಳ ಪ್ರವಾಸಕ್ಕಾಗಿ ಕಿರ್ಗಿಸ್ತಾನ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಷ್ಕೇಕ್ನಲ್ಲಿಂದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಯೋಗ ಹಾಗೂ ಮಾನಸ್ ಅಕಾಡೆಮಿ ಸೇರಿದಂತೆ 4 ಪ್ರಮುಖ

0: ನಿಯೋಗಗಳೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿದರು. ನಂತರ ಬಿಷ್ಕೇಕ್ನ ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರಧಾನಿಯವರು ಅಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ತಮ್ಮ ಪ್ರವಾಸದ ಮೊದಲ ದಿನವಾದ ಇಂದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒದ ಪ್ರಮುಖ ಸದಸ್ಯ ರಾಷ್ಟ್ರಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ವೇಳೆ ರಷ್ಯಾ, ಇರಾನ್, ಕಿರ್ಗಿಸ್ತಾನ್ ಹಾಗೂ ಅರ್ಮೇನಿಯಾ ದೇಶಗಳ ರಾಷ್ಟ್ರ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ನಾಳೆ ತಮ್ಮ ಭೇಟಿಯ ಎರಡನೇ ಹಾಗೂ ಕೊನೆಯ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಭಾರತೀಯ ನೌಕಾಪಡೆಯು ನಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ ಎರಡನೇ ಡೈವಿಂಗ್ ಬೆಂಬಲ ನೌಕೆ ಡಿಎಸ್ವಿ ಐಎನ್ಎಸ್ ನಿಪುಣ್ ನೌಕೆಯನ್ನು ಇಂದು ಮುಂಬೈನ ನೇವಲ್ ಡಾಕ್ಯಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ ಜಾಗತಿಕ ಮತ್ತು ರಾಜತಾಂತ್ರಿಕ ಸವಾಲುಗಳ ನಡುವೆ ಆಳ ಸಮುದ್ರದಲ್ಲಿನ ಬಹುಪಕ್ಷೀಯ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ನೌಕಾಪಡೆಯ ವಿಶೇಷ ನೀರೊಳಗಿನ ಸಾಮರ್ಥ್ಯಕ್ಕೆ ನಿಪುಣ್ ನೌಕೆ ಒಂದು ಶಕ್ತಿಶಾಲಿ ಸೇರ್ಪಡೆಯಾಗಲಿದೆ ಎಂದು ತಿಳಿಸಿದರು. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲಿಗಲ್ಲಾಗಿದೆ. ಈ ನೌಕೆ ಅತ್ಯಾಧುನಿಕ ನ್ಯಾವಿಗೇಷನ್, ವೇದಿಕೆ ನಿರ್ವಹಣೆ, ನೀರೊಳಗಿನ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು, ಕಠಿಣ ಸಮುದ್ರ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಮುಳುಗು ತಜ್ಞರಿಗೆ ಬೆಂಬಲ ಒದಗಿಸಲಿದೆ. ಪೆಟ್ರೋಲ್ನಲ್ಲಿರುವ ಎಥನಾಲ್ನ ನಿಖರ ಪ್ರಮಾಣವನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಮತ್ತು ವಾಹನಗಳ ಹೊಂದಾಣಿಕೆ ಕುರಿತು ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ಹೊರಾಳೆ ಅವರ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದ್ದು, ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ಅರ್ಜಿದಾರ ವಕೀಲರಿಗೆ ಸೂಚಿಸಿದೆ. ವಿಚಾರಣೆ ವೇಳೆ ಅರ್ಜಿದಾರರು ತಾವು ಸರ್ಕಾರದ ಎಥನಾಲ್ ಮಿಶ್ರಣ ನೀತಿಯನ್ನು ಪ್ರಶ್ನಿಸುತ್ತಿಲ್ಲ, ಬದಲಿಗೆ ಪೆಟ್ರೋಲ್ನಲ್ಲಿ ಬೆರೆಸಲಾದ ಎಥನಾಲ್ ಪ್ರಮಾಣವನ್ನು ತಿಳಿಯುವ ಹಕ್ಕು ಪ್ರತಿಯೋರ್ವ ನಾಗರಿಕನಿಗೂ ಇದೆ ಎಂದು ಪ್ರತಿಪಾದಿಸಿದರು. ಇದನ್ನು ಆಕ್ಷೇಪಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಇದೊಂದು ಪ್ರಾಕ್ಸಿ ಅರ್ಜಿಯಾಗಿದ್ದು ಕಳೆದ ವರ್ಷವೂ ಇಂತಹುದೇ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿತ್ತು ಎಂದು ಸ್ಪಷ್ಟಪಡಿಸಿದರು. ಇ20 ಪೆಟ್ರೋಲ್ ಬಳಕೆಯಿಂದ ಮಾಲಿನ್ಯ ಕಡಿಮೆಯಾಗಲಿದ್ದು, ಇದು ರೈತರ ಆದಾಯ ಹಾಗೂ ಇಂಧನ ಭದ್ರತೆಗೆ ಸಹಕಾರಿ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಜಿ ರಾಷ್ಟಪತಿ ಭಾರತರತ್ನ ಪುರಸ್ಕೃತ ಡಾ ಪ್ರಣವ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ಮುಖರ್ಜಿ ಓರ್ವ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು. ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ರಾಷ್ಟದ ಹಾಗೂ ಅದರ ಸಾಂವಿಧಾನಿಕ ಮೌಲ್ಯಗಳ ಪ್ರತಿ ದೃಢ ಬದ್ದತೆ ಹೊಂದಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬ್ರೆಜಿಲ್ ರಾಷ್ಟಗಳು ಔಷಧೀಯ, ರಾಸಾಯನಿಕ, ಎಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆ TMM ನ 8ನೇ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹಾಗೂ ಬ್ರೆಜಿಲ್ನ ವಿದೇಶಿ ವ್ಯಾಪಾರ ಕಾರ್ಯದರ್ಶಿ ಟಟಿಯಾನ ಲಾಸೆರ್ಡಾ ಪ್ರೆಜೆರೆಸ್ ಈ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. 2025-26 ಸಾಲಿನಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು $15.07 ಶತಕೋಟಿ ತಲುಪಿದೆ. ಸಭೆಯಲ್ಲಿ ಭಾರತ ಮರ್ಕೋಸುರ್ ವ್ಯಾಪಾರ ಒಪ್ಪಂದದ ವಿಸ್ತರಣೆ ಮತ್ತು ಎರಡೂ ದೇಶಗಳ ಔಷಧೀಯ ಹಾಗೂ ಕೃಷಿ ಉತ್ಪನ್ನಗಳಿಗೆ ಪರಸ್ಪರ ಮಾರುಕಟ್ಟೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಬ್ರಿಕ್ಸ್, G20 ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ವೇದಿಕೆಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿದ ಎರಡೂ ದೇಶಗಳು ನವದೆಹಲಿಯಲ್ಲಿ ಬ್ರೆಜಿಲ್ನ ಅಪೆಕ್ಸ್ ಬ್ರೆಜಿಲ್ ಕಚೇರಿ ಸ್ಥಾಪಿಸಿರುವುದನ್ನು ಸ್ವಾಗತಿಸಿದವು. ಸಭೆಯ ಭಾಗವಾಗಿ ನಡೆದ ಉದ್ಯಮಿಗಳ ಸಮಾವೇಶದಲ್ಲಿ ಕಿರ್ಲೋಸ್ಕರ್, ಯುಪಿಎಲ್ ಮತ್ತು ಆದಿತ್ಯ

ಬಿರ್ಲಾ ಗ್ರೂಪ್ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಮುಖ ಭಾರತೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಶ್ರಾವಣ ಮತ್ತು ಭಾದ್ರಪದ ಮಾಸಗಳ ಅಂಗವಾಗಿ ಭಗವಾನ್ ಮಹಾಕಾಲೇಶ್ವರನ 5ನೇ ಮೆರವಣಿಗೆ ಮಹಾಕಾಲ್ ಸವಾರಿ ಉಜ್ಜಯಿನಿಯಲ್ಲಿ ಇಂದು ನಡೆಯಲಿದೆ. ಈ ಬಾರಿಯ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಗವಂತನನ್ನು 5 ವಿಭಿನ್ನ ರೂಪಗಳಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿ ಉಜ್ಜಯಿನಿಯ ಪ್ರಾಚೀನ 84 ಮಹಾದೇವರ ಪರಿಕಲ್ಪನೆಯನ್ನು ಪ್ರಧಾನ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಇದಕ್ಕೆ ಸಂಬಂಧಿಸಿದ ವರ್ಣರಂಜಿತ ಸ್ತಬ್ಧ ಚಿತ್ರಗಳು ನಗರ ಪ್ರದಕ್ಷಿಣೆಗೆ ಮತ್ತಷ್ಟು ಮೆರುಗು ನೀಡಲಿವೆ. ಮಹಾಕಾಲೇಶ್ವರ ದೇವಾಲಯದ ಸಭಾಮಂಟಪದಲ್ಲಿ ಧಾರ್ಮಿಕ ಪೂಜಾವಿಧಿಗಳು ಮುಕ್ತಾಯಗೊಂಡ ನಂತರ 4 ಗಂಟೆಗೆ ಮೆರವಣಿಗೆಯು ದೇವಾಲಯದ ಆವರಣದಿಂದ ಅಧಿಕೃತವಾಗಿ ಹೊರಡಲಿದೆ. ಜಾರ್ಖಂಡ್ನ ಪ್ರಮುಖ ನೇಮಕಾತಿ ಪರೀಕ್ಷೆಗಳಾದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವ ಅಪರಾಧ ತನಿಖಾ ಇಲಾಖೆ ಸಿಐಡಿ ಹಲವು ಪ್ರಮುಖ ಅಂಶಗಳನ್ನು ಬಯಲಿಗೆಳೆದಿದೆ. ಪರೀಕ್ಷಾ ಹೊರಗುತ್ತಿಗೆ ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳ ಜಾಲ, ಸಾಫ್ಟ್ವೇರ್ ಮೂಲಕ ಫಲಿತಾಂಶ ತಿದ್ದುಪಡಿ ಮಾಡುವುದರಿಂದ ಹಿಡಿದು ಅತ್ಯಂತ ಭದ್ರತೆಯ ಸ್ಟ್ರಾಂಗ್ ರೂಂಗಳಿಂದ ಉತ್ತರ ಪತ್ರಿಕೆಗಳನ್ನು ಹೊರತಂದು ಹೋಟೆಲ್ ಮತ್ತು ಬಾಡಿಗೆ ಕೊಠಡಿಗಳಲ್ಲಿ ತಜ್ಞರಿಂದ ಬರೆಸಿ ಮರಳಿ ಸ್ಟ್ರಾಂಗ್ ರೂಂಗೆ ಇಡುವವರೆಗಿನ ಬೃಹತ್ ಹಗರಣವನ್ನು ಸಿಐಡಿ ವಿಶೇಷ ತನಿಖಾ ತಂಡ ಪತ್ತೆ ಹಚ್ಚಿದೆ. ಪತ್ತೆಯಾಗಿರುವ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆ, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಸರ್ವರ್ ಲಾಗ್ ಮತ್ತು ಹಣಕಾಸು ವಹಿವಾಟು ಆಧಾರಗಳ ಮೇಲೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿರುವ ಇರಾನ್ನ ಲಾರಾಕ್ ದ್ವೀಪದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ನಿನ್ನೆ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ಪಡೆಗಳು ಹೊರ್ಮುಜ್ ಜಲಸಂಧಿಗೆ ಸಮುದ್ರದಲ್ಲಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಉಡಾವಣೆ ಮಾಡಲು ಸಿದ್ದತೆ ನಡೆಸುತ್ತಿರುವುದನ್ನು ಗಮನಿಸಿದ ಅಮೆರಿಕ ಸೇನೆ ಲಾರಾಕ್ ದ್ವೀಪದಲ್ಲಿದ್ದ 2 ಇರಾನ್ ಲಾಂಚರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವಾರು ಇರಾನ್ ಮಿಲಿಟರಿ ಸಿಬ್ಬಂದಿ ಹಾಗೂ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಪ್ರಸಾರಕ ಐಆರ್ಐಬಿ ವರದಿ ಮಾಡಿದೆ. ಅಮೆರಿಕದ ಈ ವಾಯುದಾಳಿಗೆ ಇರಾನ್ ತಕ್ಷಣವೇ ಪ್ರತ್ಯುತ್ತರ ನೀಡಿದ್ದು, ಜೋರ್ಡನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಐಆರ್ಜಿಸಿ ಪಡೆಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿವೆ. ಈ ಕ್ಷಿಪಣಿ ದಾಳಿಯು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ತಲುಪಿದ್ದು, ಈ ಮೂಲಕ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷವು ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗಿದೆ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ತಮ್ಮ 25ನೇ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಸರ್ಬಿಯಾದ ನೋವಾಕ್ ಜೋಕೋವಿಚ್ ನ್ಯೂಯಾರ್ಕ್ನ ಆರ್ಥರ್ ಆ್ಯಶ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾದ ಮರಿಯಾನೊ ನವೋನ್ ವಿರುದ್ದ ಆಘಾತಕಾರಿ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪಂದ್ಯದಲ್ಲಿ ಮರಿಯಾನೊ 7-6, 5-7, 4-6, 6-2, 6-1 ಸೆಟ್ಗಳ ಅಂತರದಲ್ಲಿ ಜೋಕೋವಿಚ್ ಅವರನ್ನು ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಕೂಡ ಹಿರಿಯ ಟೆನಿಸ್ ಆಟಗಾರ್ತಿ ಅಮೆರಿಕದ ವೀನಸ್ ವಿಲಿಯಮ್ಸ್ ತಮ್ಮದೇ ದೇಶದವರಾದ ಸೋಫಿಯಾ ಕೆನಿನ್ ವಿರುದ್ದ ಪರಾಭವಗೊಂಡಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ, ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ, $30 ಶತಕೋಟಿಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಆಘಾತಕಾರಿ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ.

ನಮಗೆ ಕಾಯಿಲೆ ಕಸಾಲೆ ಬರುತ್ತೆ, ನರಳುತ್ತೀವಿ, ದುಃಖಿಸ್ತೀವಿ, ಕೆಲವು ಸಾರಿ ತೀವ್ರ ನಿರಾಶೆ ಕೂಡ ಅಮರ್ಬಿಡುತ್ತೆ. ಆದರೆ ಅದೇ ಕಾಯಿಲೆ ಸ್ವಲ್ಪ ದಿನದ ನಂತರ ಪೂರ್ತಿ ವಾಸಿಯಾದಾಗ ಡಾಕ್ಟ್ರು ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದಾಗ ಎಂಥ ಹುರುಪು, ಎಷ್ಟು ಆನಂದ! ಹೊಸ ಆರೋಗ್ಯದಲ್ಲಿ ಹೊಸ ಮನುಷ್ಯರೇ ಆಗಿಬಿಟ್ಟಂತಹ ಸಂಭ್ರಮ. ಉರಿ ಬೇಗೆ ಇಳಿಯೇ ಹೊಸ ಹೊಸಬನಾ ನರನು ಮರುಜನ್ಮವಾತ್ಮಂಗೆ ಅಂತಾರೆ ಡಿ ವಿ ಜಿ. ಸದ್ಯ ಆ ರೋಗದಿಂದ ಬಚಾವಾದ್ನಪ್ಪ, ಇನ್ನೊಂದು ಜನ್ಮ ಬಂದಾಗಾಯ್ತು ಅಂತ ಅನೇಕರು ಆಗಾಗ ಉದ್ಗರಿಸೋದನ್ನು ನಾವೆಲ್ಲ ಕೇಳಿದ್ದೀವಿ. ಇಂಥ ಲವಲವಿಕೆ ಮಕ್ಕಳಲ್ಲಿ ಹೆಚ್ಚು. ಬೆಳಿಗ್ಗೆ ತಾನೇ ಜ್ವರದ ತಾಪದಿಂದ ಅಸಹಾಯಕವಾಗಿ ಮುಲುಗುತ್ತಾ ಮಲಗಿರುತ್ತೆ ಪುಟ್ಟಕಂದ. ಅಮ್ಮ ಬಂದು ಹಾಲು ಕುಡಿಸಿ ಒಂದು ಚಮಚ ಔಷಧಿ ಹಾಕಿ ಹೊದಿಕೆ ಹೊತ್ತಿಸಿ ಹೋಗ್ತಾಳೆ. ಆಗೋ ಮಧ್ಯಾಹ್ನವೇ ಜ್ವರ ಬಿಟ್ಟಾಯ್ತು, ಕುಣಿತ ಶುರು ಆಯಿತು. ಆ ಮುದ್ದು ಮುಗದಲ್ಲಿ ಎಳೆನಗೆಯ ಬೆಳದಿಂಗಳು, ಬಣ್ಣದ ಚೆಂಡು ಹಿಡಿದು ಆಟಕ್ಕೆ ಹೊರಟು ಆಯಿತು. ಕಂಗಾಲಾಗಿದ್ದ ತಾಯಿ ಮಟ್ಟಿಗೆ ಮಗುವಿನ ಹೊಸ ಜನ್ಮ ಇದು. ಇನ್ನು ಅನೇಕ ಬಾರಿ ಈ ಕಾಯಿಲೆಗಳಿಂದ ನಮಗೆ ಅಂತರಂಗ ಶುದ್ಧಿ ಕೂಡ ಪ್ರಾಪ್ತವಾಗಿ ಬಿಡುತ್ತೆ. ನಮ್ಮ ತಪ್ಪುಗಳು ನಮಗೆ ಗೋಚರಿಸುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಛೇ ಇನ್ಮುಂದೆ ಹೀಗೆ ನಡ್ಕೋಬಾರ್ದಪ್ಪ, ಹೊಸ ಮನುಷ್ಯ ಆಗಿ ಹೊಸ ಜೀವನ ಆರಂಭಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ, ಹಾಗೆ ನಡ್ಕೊಳ್ತೀವಿ. ಇದು ಡಿ ವಿ ಜಿ ಅವರು ಸಾಕ್ಷಾತ್ಕರಿಸ್ಕೊಂಡ ಹಾಗೆ ಆತ್ಮನಿಗೆ ಸಂದ ಮರುಜನ್ಮ. ಆಮೇಲೆ ಹಿಂದೆ ನಾವು ಚರ್ಚಿಸಿದ ಹಾಗೆ ಇಂದ್ರಿಯ ಕಾತರತೆ ಕೂಡ ನಮ್ಮನ್ನು ಕಾಡುವಂಥ ಒಂದು ಕಾಯಿಲೆನೆ. ಒಂದು ಘಟ್ಟದಲ್ಲಿ ಕಾತರತೆ ಮುಕ್ತಾಯವಾಗೋದು ಅಷ್ಟೇ ಸತ್ಯ. ಇಂದ್ರಿಯ ಬಯಕೆ ಇದೆಯಲ್ಲ, ಪೂರೈಕೆ ಆದರೂ ಶಮನವೇ, ಅಥವಾ ಜಿತೇಂದ್ರಿಯರಾಗಿ ನಾವದನ್ನು ಗೆದ್ದರೂ ಅದೂ ಶಮನವೇ. ಕಾರಣವದೇನಿರಲಿ, ಕರಣ ತಪನೆಗಳಿಳಿಯೇ ಅದು ಖಂಡಿತವಾಗಿಯೂ ಸ್ವಾಗತಾರ್ಹ ಹೊಸ ಹುಟ್ಟು.

ಕಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು.

0: ಮಲ್ಲಿಗೆ ಹೂವಿನಷ್ಟೇ ಚೆಂದುಳ್ಳಿ ಪದ್ಯ ಇದು. ರಮಣೀಯತೆಯಿಂದ ಸುಭಗತೆಯಿಂದ ಎಲ್ಲರ ಮನಸ್ಸನ್ನ ಸೆಳೆದುಕೊಳ್ಳುವಂಥದ್ದಿದು. ಇದನ್ನ ನಾಲಿಗೆ ಮೇಲೆ ಕುಣಿಸದ ಪ್ರಜ್ಞಾವಂತ ಕನ್ನಡಿಗರೇ ಇಲ್ವೇನೋ. ಚೆಲುವು ಮಾಧುರ್ಯ ತತ್ವಗಳ ಜತೆ ಜತೆಗೆ ಸಹಜ ಸುಂದರ ಪ್ರಾಸ ಈ ಪದ್ಯದ ವೈಶಿಷ್ಟ್ಯ. ಇಲ್ಲಿ ಒಬ್ಬ ಮನುಷ್ಯ ಹೇಗೆ ಪರಿಪೂರ್ಣನಾಗಬೇಕೋ ಹಾಗೆ ಅವನು ಪರಿಪೂರ್ಣನಾಗಬೇಕಾದ್ರೆ ಎಂಥೆಂಥ ಸದ್ಗುಣಗಳನ್ನು ಅವನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಅತಿಮಧುರವಾಗಿ ಡಿ ವಿ ಜಿ ಬಣ್ಣಿಸ್ತಾರೆ. ಒಬ್ಬ ಸನ್ ಮನುಷ್ಯನ ಸನ್ ಮನಸ್ಸು ಅನ್ನೋ ಮಾತು ಬಂದಾಗ ವಾಲ್ಮೀಕಿ ಮಹರ್ಷಿ ಹೇಳಿರೋ ಒಂದು ಮಾತು ನೆನಪಿಗೆ ಬರುತ್ತೆ. ತಾವು ಸ್ನಾನ ಮಾಡಲಿರೋ ಸರೋವರವನ್ನು ಶಿಷ್ಯನಿಗೆ ಹೀಗೆ ವರ್ಣಿಸ್ತಾರಂತೆ. ಆಕರ್ದಮವಿದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ ಮನುಷ್ಯ ಮನೋಯಥಾ. ಕೆಸರೂ ಕದಡುಗಳಿಲ್ಲದೆ ಪ್ರಸನ್ನವೂ ರಮಣೀಯವೂ ಆಗಿ ಸನ್ ಮನುಷ್ಯನ ಮನಸ್ಸಿನಂತೆ ಇತ್ತಂತೆ ಆ ಸರೋವರ. ಇಲ್ಲಿ ಈ ಮಲ್ಲಿಗೆ ಪದ್ಯ ಬಣ್ಣಿಸೋದು ಅಂಥದ್ದೇ ಮನಸ್ಸನ್ನ. ಬೆಟ್ಟದಡಿ ಹುಲ್ಲಾಗೋ, ಹೌದು ಅಲ್ಲಿ ಅದೇ ಸಹಜ, ಮನೆಗೆ ಮಲ್ಲಿಗೆಯಾಗೋ. ಏನೆಲ್ಲ ಇದೆ ಈ ಪುಟ್ಟ ಮಲ್ಲಿಗೆಯಲ್ಲಿ! ಧವಳ ಕಾಂತಿ, ದಿವ್ಯ ಸುಗಂಧ, ರೇಷಿಮೆಯ ಮೃದುತೆ. ಈ ಮೃದುತೆಗೆ ಇನ್ನೊಂದು ಹೋಲಿಕೆನೇ ಇಲ್ಲ, ಇದ್ರೆ ಅದು ಹಸುಕಂದನ ಚಂದುಟಿ ಅಷ್ಟೆ. ಹೀಗೆ ಮಲ್ಲಿಗೆಯಂಥ ಪರಿಮಳ ವ್ಯಕ್ತಿತ್ವವನ್ನ ಬೆಳೆಸಿಕೋ ಅಂತಾರೆ ಡಿ ವಿ ಜಿ. ಇನ್ನು ಕಷ್ಟಗಳ ಮಳೆ ಸುರಿದ್ರೆ ಏನಿಲ್ಲ, ಆಗ ಸುಮ್ಮನೆ ಕಲ್ಲಾಗ್ಬಿಡು ಅಷ್ಟೇ. ಗೋರ್ಕಲ್ಲ ಮೇಲೆ ಮಳೆಗರೆದರೆ ಅದಕ್ಕೇನು ಬಾಧಕ? ಪದ್ಯದ ಸೊಗಸು ಕೆನೆ ಆಗಿರೋದು ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಅನ್ನೋ ಮಾತಿನಲ್ಲಿ ನಾವು ಗಮನಿಸಬೇಕು. ಈ ಬೆಲ್ಲ ಸಕ್ಕರೆಗಳಿಗೆ ಸಿಹಿ ಗುಣ ಮಾತ್ರವಲ್ಲ, ಕರಗುವ ಗುಣವೂ ಇದೆ. ಈ ಮಾತು ಬಹಳ ಮುಖ್ಯ. ಈ ಕರಗುವ ಗುಣವೇ ನಮ್ಮ ಅಂತಃಕರಣ. ಅಸಹಾಯಕರಿಗೆ ನಮ್ಮ ಹೃದಯ ಮಿಡಿಬೇಕು. ನಮ್ಮ ತಟ್ಟೆಯಿಂದ ಒಂದು ತುತ್ತು, ನಮ್ಮ ಬಟ್ಟಲಿಂದ ಒಂದು ಗುಟುಕು ಅವರಿಗೆ ಕೊಡೋಣ. ಇಂಥ ಸುಸಂಸ್ಕೃತಿಯನ್ನು ಬೆಳೆಸ್ಕೋ, ಈ ಹಿರಿಮೆಯಿಂದ ಎಲ್ಲರೊಳಗೊಂದಾಗು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 1:32:40 ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈ ದಿನದ ವಿಶೇಷತೆಯ ಬಗ್ಗೆ ಈ ಹೊತ್ತಲ್ಲಿ ತಿಳಿಸ್ತಾ ಸಾಕ್ತೀನಿ. ಏನೆಲ್ಲ ದಿನಗಳನ್ನ ಇಂದು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಮಾಹಿತಿ ಇದ್ರೆ ಖಂಡಿತ ನೀವು ಸಂದೇಶ ಕಳಿಸಬಹುದು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಈ ದಿನದ ವಿಶೇಷತೆಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇಂದು ಅತಿಯಾದ ಮಾದಕ ದ್ರವ್ಯ ಸೇವನೆ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತ ದಿನ, ಇಂಟರ್ನ್ಯಾಷನಲ್ ಓವರ್ ಡೋಸ್ ಅವೇರ್ನೆಸ್ ಡೇ ಎಂದು. ಮಾದಕ ದ್ರವ್ಯದ ಅತಿಯಾದ ಸೇವನೆಯಿಂದ ಆಗುವಂತ ಅಪಾಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಅಂತಾರಾಷ್ಟ್ರೀಯವಾಗಿ ಇದರ ಬಗ್ಗೆ ಇಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಮಾದಕ ವಸ್ತುಗಳ ಅತಿಯಾದ ಸೇವನೆಯಿಂದ ಸಂಭವಿಸುವಂತ ಸಾವುಗಳನ್ನು ತಡೆಗಟ್ಟುವಂಥದ್ದು, ವ್ಯಸನಿಗಳ ಮೇಲಿನ ಸಾಮೂಹಿಕ ಕಳಂಕವನ್ನು ಕಡಿಮೆ ಮಾಡುವಂಥದ್ದು, ಪ್ರೀತಿ ಪಾತ್ರರನ್ನ ಕಳೆದುಕೊಂಡಂತ ಕುಟುಂಬಗಳಲ್ಲಿನ ದುಃಖದಲ್ಲಿ ಭಾಗಿಯಾಗುವಂಥದ್ದು, ಇವಿಷ್ಟು ಕೂಡ ಈ ದಿನದ ಮುಖ್ಯ ಉದ್ದೇಶ ಆಗಿದೆ. ಈ ದಿನದ ಘೋಷವಾಕ್ಯ ಏನಿದೆ, 25 ವರ್ಷಗಳ ನಂತರವೂ ಇನ್ನೂ ಅಗತ್ಯವಿದೆ. 25 years on still needed. ಇದು 2026 ಈ ಅತಿಯಾದ ಮಾದಕ ದ್ರವ್ಯ ಸೇವನೆ ಜಾಗೃತಿ ದಿನದ ಘೋಷವಾಕ್ಯ ಆಗಿರುವಂಥದ್ದು. ಹಾಗಾಗಿ ಏನೆಲ್ಲ ಮಾಡಬಹುದು ಈ ದಿನ ನಾವು ಅತಿಯಾದ ಮಾದಕ ದ್ರವ್ಯಗಳ ಸೇವನೆಯಿಂದ ಉಂಟಾಗುವಂತಹ ಅಪಾಯಗಳ ಬಗ್ಗೆ, ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಎಕ್ಸ್ಪೆಷಲಿ ಯುವಜನತೆಯಲ್ಲಿ ಇಂದು ಆಗಬೇಕಾಗಿದೆ.

ಹೌದು, ಈ ದಿನ ಸಿಕ್ಕಾಪಟ್ಟೆ ವಿಶೇಷತೆ ಇರುವಂತ ದಿನ ಕೂಡ ಹೌದು ಮೇಡಮ್. ಅಂತ ಹೇಳಿ ವರ್ಲ್ಡ್ ಡಿಸ್ಟೆನ್ಸ್ ಲರ್ನಿಂಗ್ ಡೇ ಕೂಡ ಹೌದು, ನ್ಯಾಷನಲ್ ಹೀರೋಸ್ ಡೇ ಕೂಡ ಹೌದು ಅಂತ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರತಿ ವರ್ಷ ಆಗಸ್ಟ್ 31ರಂದು ಅಂತಾರಾಷ್ಟ್ರೀಯ ಬ್ಲಾಗ್ ದಿನ ಕೂಡ ಹೌದು, ವಿಶ್ವ ಬ್ಲಾಗರ್ಸ್ ದಿನ ಅಂತ ಹೇಳಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಡಿಜಿಟಲ್ ಮಾಧ್ಯಮದಲ್ಲಿ ಲೇಖನ ಬರೆಯುವಂಥದ್ದು ಇರ್ಬೋದು, ಮಾಹಿತಿಗಳನ್ನು ಹಂಚ್ಕೊಳ್ಳುವಂಥದ್ದು, ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳುವಂಥದ್ದು, ಈ ಎಲ್ಲ ಬ್ಲಾಗರ್ಸ್ಗಳನ್ನು ನೀವು ನೋಡಿರ್ತೀರಾ. ಈ ಬ್ಲಾಗರ್ಗಳ ಕೊಡುಗೆಗಳನ್ನು ಸ್ಮರಿಸೋದಕ್ಕೆ ಈ ಒಂದು ದಿನವನ್ನು ಗುರುತಿಸಲಾಗಿದೆ. ಈ ಒಂದು ದಿನ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು 2005ರಲ್ಲಿ. ಹೊಸ ಬ್ಲಾಗ್ಗಳ ಪರಿಚಯವನ್ನು ಈ ದಿನ ಮಾಡುವಂಥದ್ದು, ಹಾಗೆ ನೆಟ್ವರ್ಕಿಂಗ್, ಪ್ರಪಂಚದಾದ್ಯಂತ ಇರುವಂಥ ಬ್ಲಾಗರ್ಗಳ ನಡುವೆ ಸೌಹಾರ್ದತೆ ಹಾಗೆ ಒಂದು ಜ್ಞಾನ ವಿನಿಮಯವನ್ನು ಹೆಚ್ಚಿಸೋವಂಥ ನೆಟ್ವರ್ಕಿಂಗ್ ಉದ್ದೇಶ, ಸಂಪರ್ಕವನ್ನು ಕಲ್ಪಿಸುವಂಥ ಉದ್ದೇಶ ಈ ದಿನ ಇರುವಂಥದ್ದು. ಇದಾಗಿತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಹಾಡುಗಳ ಮೂಲಕ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಸಂಜೆ 5 ಗಂಟೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ಜೆ ರಮ್ಯಾ, ಟ್ಯೂನ್ ಮಾಡ್ಕೊಂಡು ಕೇಳಿ. ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ

ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಅನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ರಾಜ್ಯದ 26 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿವಾಸಿಗಳು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 13 ಮಂದಿಯ ಕುಟುಂಬಸ್ಥರು ಪತ್ತೆಯಾಗಿದ್ದು ಇನ್ನೂ 13 ಮಂದಿಗಾಗಿ ಶೋಧ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳು ನಾಪತ್ತೆಯಾಗಿರುವ ಕುಟುಂಬಸ್ಥರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರೂ ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ದವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು, ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ.

0: ಸಲ್ಲಿಸಿದೆ. ಈ ಹಿನ್ನೆಲೆಯಲ್ಲಿ ಕುಂದುಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರುಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರುಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ 5 ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಕೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟುಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು

ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆಹಿಡಿಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶಗಳ ಮಧ್ಯೆ ರಾಷ್ಟಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5 ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ಚಪ್ಪಾಡೇ ನನ್ನ ಮುಸಿರಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಎರಡು ಗಂಟೆ 41:58 ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳೋ ಸಮಯದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಮೊದಲ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ಅಧ್ಯಕ್ಷ ಚಿತ್ರದ ಗೀತೆ ಅರ್ಚನಾ ರವಿ, ಹಾಗೆ ತಿಪ್ಪು ಅವರ ಧ್ವನಿಯಲ್ಲಿ ಗೀತೆ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಹಾಡಿಗಿದೆ.

ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಆಲಿಸ್ತಾ ಇದ್ರೆ ಇನ್ನೂ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಎಲ್ಲ ಹಾಡುಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ ಸಂಜೆ 5 ಗಂಟೆ ತನಕ. ನಿಮ್ಮ ಆರ್ಜೆ ರಮ್ಯ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಈ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: 75 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ.
1: ವಂದನೆ ವಂದನೆ.
0: 25 ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, 1998 ಬಿಡುಗಡೆಯಾದ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ ಹಾಗೆ ಸ್ಕಾಟ್ಲೆಂಡ್ನಲ್ಲಿ ಚಿತ್ರೀಕರಣ ಆಗಿರುವಂಥದ್ದು. ವಿಶೇಷ ಏನಂದರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂಥ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಹಾಗಾದರೆ ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ. ಮತ್ತೊಮ್ಮೆ, 1998 ಬಿಡುಗಡೆಯಾದಂಥ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ ಸ್ಕಾಟ್ಲೆಂಡ್ನಲ್ಲಿ ಚಿತ್ರೀಕರಣ ಆಗಿದೆ. ವಿಶೇಷ ಏನಂದರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂಥ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಹಾಗಾದರೆ ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಸರಿಯಾದ ಉತ್ತರ, ನಿಮ್ಮ ಮುದ್ದಾದ ಹೆಸರು ಇಷ್ಟನ್ನು ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ಹಂಬಿಸಲಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಿ. 3:33 ಹೊತ್ತಿನಲ್ಲಿ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಜಾಸ್ತಿ ತಡ ಮಾಡೋದಿಲ್ಲ, ಮೊದಲನೇ ಪ್ರಶ್ನೆ.

ಬಂತು ಬಂತು, ನಿಮ್ಮ ಸಂದೇಶಗಳೆಲ್ಲ ಸಾಲಾಗಿ ಹರಿದು ಬಂತು. 1998 ಬಿಡುಗಡೆಯಾದಂತಹ ಬಾಲಿವುಡ್ನ ಈ ಚಿತ್ರ ಮಾರಿಷಸ್ ಹಾಗೆ ಸ್ಕಾಟ್ಲೆಂಡ್ ನಲ್ಲಿ ಚಿತ್ರೀಕರಣವಾಗಿದೆ. ವಿಶೇಷ ಏನಂದ್ರೆ ಆ ವರ್ಷ ಅತಿ ಹೆಚ್ಚು ಮಾರಾಟವಾದಂತಹ ಕ್ಯಾಸೆಟ್ಗಳು ಇದೇ ಚಿತ್ರದ್ದು. ಯಾವ ಸಿನಿಮಾ ಇದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎನ್ ಆರ್ ಪ್ರಸಾದ್ ರಜಜಿ ನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆ ಪಾಳ್ಯದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಆಶಿಷ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರವನ್ನ ಕೊಟ್ಟಿರೋದು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ಜೊತೆಗೆ ನಮ್ಮ ಹತ್ರ ಕೂಡ ಸರಿ ಇದೆ ಅಲ್ವೇ ಮೇಡಮ್ ಅಂತ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ ಕೇಳ್ತಾ ಇದ್ದಾರೆ. ಹೌದು, ಪ್ರಮೀಳಾ ದಾವಣಗೆರೆಯಿಂದ ಸರಿ ಉತ್ತರ ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ, ಸುಜತಾರ್ ಗಣೇಶ್ ರಾಜಾಜಿ ನಗರದಿಂದ, ಹಾಗೆ ರಾಜ್ಕುಮಾರ್ ಕತ್ರಕಿ ಕೆಎಚ್ ಬಿ ಕಾಲೋನಿ ಹರಿಹರಯಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಶಾರುಖ್ ಖಾನ್, ಕಾಜೋಲ್, ರಾಣಿ ಮುಖರ್ಜಿ, ಸಲ್ಮಾನ್ ಖಾನ್ ನಟನೆಯ ಕುಚ್ ಕುಚ್ ಹೋತಾ ಹೇ ಚಿತ್ರ. ಈ ಚಿತ್ರ 1998 ಅತಿ ಹೆಚ್ಚು ಕ್ಯಾಸೆಟ್ಗಳು ಮಾರಾಟವಾದಂಥ ಚಿತ್ರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಕುಚ್ ಕುಚ್ ಹೋತಾ ಹೇ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು ಒಟ್ಟು 3 ಗಾಯಕರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಕನ್ನಡದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು 3 ಗಾಯಕರು. ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ಬರ ಧ್ವನಿ ಆ ಹಾಡಿನಲ್ಲಿದೆ. ಯಾರು ಆ ಕಲಾವಿದೆ ಅಥವಾ ಗಾಯಕಿ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9489010013 ನಮ್ಮ ನಂಬರ್. ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಹಾಡನ್ನ ಹಾಡಿರೋದು 3 ಗಾಯಕರು. ಅದರಲ್ಲಿ ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ರು ಯಾರು?

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಕೇಳಿಯಾಗಿತ್ತು ಪುನೀತ್ ರಾಜ್ಕುಮಾರ್ ಹಾಗೆ ರಕ್ಷಿತಾ ಅಭಿನಯದ ಕನ್ನಡದ ಅಪ್ಪು ಚಿತ್ರ. ಈ ಅಪ್ಪು ಚಿತ್ರದ ಎಲ್ಲಿಂದ ಆರಂಭವೋ ಅನ್ನುವಂತಹ ಹಾಡಿನಲ್ಲಿ ಮೂರು ಗಾಯಕರ ಧ್ವನಿಯನ್ನು ನೀವು ಕೇಳಬಹುದು. ಒಬ್ರು ಉದಿತ್ ನಾರಾಯಣ್, ಮತ್ತೊಬ್ರು ಕೆ ಎಸ್ ಚಿತ್ರ, ಹಾಗಾದ್ರೆ ಇನ್ನೊಬ್ರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಬಹಳಷ್ಟು ಜನ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ರಿ, ಆದ್ರೆ ಸದ್ಯಕ್ಕೆ ಸರಿ ಉತ್ತರ ಕೊಟ್ಟಿದ್ದು ಮೂರೇ ಜನ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿ ಉತ್ತರ ಏನಾಗಿತ್ತು? ಎಸ್, ಈಗ ಬಂತು ಎಸ್ ಎಂ ಶೋಭಾ ಹಾಸನಿಂದ ಇರಬಹುದಾ ಮೇಡಮ್? ಹೌದು ಮೇಡಮ್, ಅವರೇನೆ. ಹಾಗಿದ್ರೆ ಯಾರು ಅನ್ನೋದಾದ್ರೆ ಸರಿಯಾದ ಉತ್ತರ ಆಗಿತ್ತು ನಂದಿತಾ. ನಂದಿತಾ ಅವರ ಧ್ವನಿ ಕೂಡ ನೀವು ಹಾಡಿನಲ್ಲಿ ಆಲಿಸಬಹುದು. ಸ್ವಲ್ಪ ಸೂಕ್ಷ್ಮವಾಗಿ ಈ ಹಾಡನ್ನ ಮತ್ತೊಮ್ಮೆ ಕೇಳಿ ಗಮನಿಸಿ. ಹಾಡಿನ ಪ್ರಾರಂಭದ ಸಾಲುಗಳು ಅಂದ್ರೆ ಪಲ್ಲವಿ ಅಂತ ಏನ್ ಹೇಳ್ತೀವಿ ಅದನ್ನ ಹಾಡಿರೋದು ನಂದಿತಾ. ಚರಣದಲ್ಲಿ ಬರುವಂತ ಹಾಡನ್ನ ಹಾಡಿರೋದು, ಸಾಲುಗಳನ್ನ ಹಾಡಿರೋದು ಕೆ ಎಸ್ ಚಿತ್ರ. ಹಾಗಾಗಿ ಇಬ್ಬರು ಗಾಯಕಿಯರ ಧ್ವನಿಯನ್ನ ನೀವು ಈ ಹಾಡಿನಲ್ಲಿ ಕೇಳಬಹುದು. ಆಕ್ಚುಲಿ ಇದು ರೆಕಾರ್ಡಿಂಗ್ ಟೈಮ್ ಅಲ್ಲಿ ಆದಂತ ಒಂದು ಸಮಸ್ಯೆ ಅಂತ ಹೇಳ್ಬಿಟ್ಟು ಗುರುಕಿರಣ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಅಂದ್ರೆ ಟ್ರ್ಯಾಕ್ ಹಾಡಿರ್ತಾರೆ ನಂದಿತಾ ಅವರು, ಅದನ್ನ ಕೇಳಿಸ್ಕೊಂಡು ಕೆ ಎಸ್ ಚಿತ್ರಮ್ಮ ಅವರು ರೆಕಾರ್ಡಿಂಗ್ ಮಾಡ್ತಾರೆ ಹಾಡು. ಆದ್ರೆ ಅವ್ರು ರೆಕಾರ್ಡಿಂಗ್ ಮಾಡಿ ವಾಪಸ್ ಅವರು ಹೊರಟ ಮೇಲೆ ಈ ರೆಕಾರ್ಡಿಂಗ್ನಲ್ಲಿ ಪಲ್ಲವಿಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸುತ್ತೆ. ಆಗ ಮತ್ತೊಮ್ಮೆ ಕರೆಸಿ ರೆಕಾರ್ಡಿಂಗ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸಿದಾಗ ಪಲ್ಲವಿ ಭಾಗದಲ್ಲಿ ನಂದಿತಾ ಅವರ ಧ್ವನಿಯನ್ನೇ ಉಳಿಸ್ಕೊಳ್ಳಲಾಗುತ್ತೆ, ಚರಣದಲ್ಲಿ ಕೆ ಎಸ್ ಚಿತ್ರ ಅವರ ಧ್ವನಿಯನ್ನ ಇಡಲಾಗತ್ತೆ. ಹಾಗಾಗಿ ಈ ಹಾಡಿನಲ್ಲಿ

ಗಾಯಕರ ಧ್ವನಿ ನೀವು ಕೇಳ್ಬೋದು, ಒಂದು ಉದಿತ್ ನಾರಾಯಣ್ ಸರ್, ಇನ್ನೊಂದು ನಂದಿತಾ, ಮತ್ತೊಬ್ರು ಕೆ ಎಸ್ ಚಿತ್ರ. ಓಕೆ, ಸೊ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ, ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿರುವಂತ ಕನ್ನಡದ ಪೌರಾಣಿಕ ಸಿನಿಮಾ ಯಾವುದು? ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ ನಟಿಸಿದ್ದಾರೆ, ಚಂದ್ರಕಲಾ ಅವರು ಪಾರ್ವತಿಯಾಗಿ ನಟಿಸಿದ್ದಾರೆ, ಈ ಒಂದು ಪೌರಾಣಿಕ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಂಗಂತೂ ಗೊತ್ತು ನೀವೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ. ಕರೆಕ್ಟ್ ಅಲ್ವಾ? ನಂಗೆ ಗೊತ್ತಾಗೋಯ್ತು. ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿರುವಂತ ಕನ್ನಡದ ಪೌರಾಣಿಕ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ, ರಾಜ್ಕುಮಾರ್ ಕಾತರಕಿ ಕೆಎಸ್ಪಿ ಕಾಲೋನಿಯಿಂದ, ಗಜಾನನ್ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ರವಿಕುಮಾರ್ ಕುಬ್ಬಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ನಂಬರ್ ಎಂಡಿಂಗ್ ವಿತ್ 888 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಸುಧಾ ಬುದಿಹಾಳ್ನಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಸುಜಾತಾ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಜೊತೆಗೆ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಸರಿ ಉತ್ತರ ಕೊಟ್ಟಿರೋದು ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಗಣೇಶ್ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರ ಸಂಡೂರ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸರಿಯಾದ ಉತ್ತರ ನಂಬರ್ ಎಂಡಿಂಗ್ ವಿತ್ 2145 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಪಾರ್ವತಿ ಕಲ್ಯಾಣ ಚಿತ್ರ. ಪಾರ್ವತಿ ಕಲ್ಯಾಣ ಚಿತ್ರ 1967 ತೆರೆ ಕಂಡಂತ ಚಿತ್ರ. ಬಿ ಎಸ್ ರಂಗ ಅವರ ನಿರ್ದೇಶನ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಕೂಡ ಈ ಒಂದು ಚಿತ್ರದ ಹಾಡುಗಳಿಗೆ ಇರುವಂತದ್ದು. ಪಾರ್ವತಿ ಕಲ್ಯಾಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಶಿವನಾಗಿ ನಟಿ ಚಂದ್ರಕಲಾ ಪಾರ್ವತಿಯಾಗಿ ನಟಿಸಿದ್ದಾರೆ. ಪೌರಾಣಿಕ ಸಿನಿಮಾ ಇದು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆಗೆ ಹಾಡುಗಳು ಕೂಡ ನಿಮಗೆ ಸಖತ್ ಜೋಶ್ ಕೊಟ್ಟಿದೆ ಅಂತ ಭಾವಿಸ್ತಾ, ಇದೇ ಖುಷಿಲಿ 4 ಗಂಟೆಯ ಚರ್ಚೆಯಲ್ಲೂ ಕೂಡ ನೀವು ನನ್ನ ಜೊತೆ ಭಾಗಿ ಆಗಲೇಬೇಕು. ಏನ್ ವಿಷಯ, ಏನ್ ಮಾತುಕತೆ ನಿಮ್ ಜೊತೆ ಅನ್ನೋದು ಗೊತ್ತಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ.

ನನ್ನ ಹೆಸರು ಓದ್ಲಿಲ್ಲ, ನನ್ನ ಹೆಸರು ಓದ್ಲಿಲ್ಲ, ನಾನು ಕೂಡ ಮೊದಲೇ ಉತ್ತರ ಕೊಟ್ಟಿದ್ದೆ, ನನ್ನ ಮೇಲೆ ಕೋಪನ ಅಂತೆಲ್ಲ ಹೇಳಿ ಈ ಮೆಸೇಜ್ಗಳು ಬರ್ತಾ ಇದೆ. ಯಾರ ಮೇಲೆಯೂ ಖಂಡಿತ ಕೋಪ ಇಲ್ಲ. ಇದು ನಾಳೆ ನಮ್ಮ 25ನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದುಂಟ? ಏನಿದ್ರು ಬರೀ ಪ್ರೀತಿ ಅಭಿಮಾನ ಅಷ್ಟೇ.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ಸೋಮವಾರದ ಸಂಜೆಯ 4 ಗಂಟೆಯ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಈಗಾಗಲೇ ಹೇಳಿ ಆಗಿತ್ತು ನಿಮ್ ಜೊತೆ ನನ್ನ ಚರ್ಚೆ ಅಂತ ಹೇಳಿ. ಏನ್ ವಿಷಯ ಅನ್ನೋ ಕುತೂಹಲ ನಿಮ್ಮನ್ನ ಕಾಯಿಸ್ತಾ ಇದೆಯಾ? ಹಾಗಿದ್ರೆ ಒಂದ್ ಹಾಡ್ ಕೇಳ್ಕೊಂಡು ಬನ್ನಿ. ಹಾಡಿನ ಕಾಲಾವಧಿಯ ತನಕ ನಿಮ್ಮ ಕುತೂಹಲ ಹಾಗೆ ಇರ್ಲಿ, ಆನಂತರ ನನ್ನ ನಿಮ್ಮ ಮಾತುಕತೆ ಶುರುವಾಗತ್ತೆ. ಎಸ್, ನೀವು ಟ್ಯೂನ್ ಮಾಡಿರೋದು 101.3 ಕನ್ನಡ ಕಾಮನವಿಲ್ಲೋ.

ಜನಿಸಿದೆ ಅನಿಸಿದೆ ನಿನ್ನ ಜೊತೆಯಲ್ಲೇ ಬದುಕಲು ಅನ್ನೋ ರೀತಿಯಲ್ಲಿನೇ ಜನಿಸಿದೆ ಅನಿಸಿದೆ ಏನಾದ್ರೂ ಸಾಧನೆ ಮಾಡಲು ಅಂತ ಕೂಡ ಅನ್ನಿಸ್ಬೇಕ್ರಿ. ಅವಾಗ್ಲೇ ಜೀವನ ಸಾರ್ಥಕ ಅಂತ ಅನ್ನಿಸ್ಕೊಳ್ಳೋದು. ನಾವಿವತ್ತು ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಇದ್ದೀವಿ, ಅಂದಮೇಲೆ ಸಾಧನೆ ಬಗ್ಗೆ ಮಾತಾಡಲೇಬೇಕು. ಸಾಧನೆ ಮಾಡೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಸಾಧನೆ ಮಾಡಬೇಕಂದ್ರೂ, ಯಾವುದೇ ಒಂದು ಹೊಸ ಕೆಲಸಕ್ಕೆ ಹೊಸ ಗುರಿಯತ್ತ ನಾವು ದಾಪುಗಾಲು ಹಾಕ್ತೀವಿ ಅಂದ್ರೂ, ಯಾರಾದರೂ ಒಬ್ಬ ಸೂಕ್ತವಾದಂಥ ಗೈಡ್ ಮಾರ್ಗದರ್ಶಕ ನಮಗೆ ಬೇಕೇ ಬೇಕು. ಇಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ದಾರಿ ತಪ್ಪಬಹುದು, ಎಡವಿ ಬೀಳಬಹುದು, ಅಥವಾ ತುಂಬ ವೇಗವಾಗಿ ಹೋಗಿ ಮುಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೇನೋ ಸಮಸ್ಯೆಗಳನ್ನು ಅಡಚಣೆಗಳನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಬಹುದು. ಇದ್ಯಾವುದೋ ಆಗಬಾರ್ದು ಅಂದಾಗ ನಮ್ಮ ಜೊತೆಯಲ್ಲಿ, ನಮ್ಮ ಹಿಂದೆ, ನಮ್ಮ ಮುಂದೆ, ನಮ್ಮ ಪಕ್ಕದಲ್ಲಿ ಎಲ್ಲಾದರೂ ಸರಿ ಒಬ್ಬ ಮಾರ್ಗದರ್ಶಕ ಅನ್ನೋನು ಇರಲೇಬೇಕು. ಹಾಗಿದ್ರೆ ಒಬ್ಬ ಮಾರ್ಗದರ್ಶಕನನ್ನು ಅಥವಾ ಒಬ್ಬ ಗೈಡ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದಾಗ ಯಾವ ಕ್ವಾಲಿಟಿನ ತುಂಬ ಮುಖ್ಯ ಅಂತ ಹೇಳಿ ಪರಿಗಣಿಸ್ತೀರಾ? ತುಂಬ ಮುಖ್ಯವಾಗಿ ನಿಮಗೆ ಒಬ್ಬ ಗೈಡಲ್ಲಿ ಇರಬೇಕಾದಂಥ ಒಂದೇ ಒಂದು ಕ್ವಾಲಿಟಿ ಯಾವುದು? ಸೊ ಒಂದು ಕ್ವಾಲಿಟಿ ನಿಮ್ಮ ಪ್ರಕಾರ ಯಾವುದು ಅನ್ನೋದನ್ನು ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ನನ್ನ ಪ್ರಕಾರ ಏನಿರಬೇಕು ಫಸ್ಟ್ ಕ್ವಾಲಿಟಿ ಅನ್ನೋದನ್ನು ಹೇಳಿಬಿಡ್ತೀನಿ. ನನ್ನ ಪ್ರಕಾರ ಅನುಭವ ತುಂಬ ಮುಖ್ಯ. ಪರಿಣಿತಿ ಇಲ್ಲ ಅಂತ ಹೇಳಿದ್ಮೇಲೆ ಮಾರ್ಗದರ್ಶಕರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಆಯ್ಕೆ ಮಾಡೋ

ಅಂತ ಪ್ರಕ್ರಿಯೆಯಲ್ಲಿ ನಮ್ಮ ಆಸಕ್ತಿ ಕ್ಷೇತ್ರ ಯಾವುದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾರ್ಗದರ್ಶಕರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಆ ವ್ಯಕ್ತಿಗೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅನುಭವ ಇರಬೇಕು, ಜ್ಞಾನ ಇರಬೇಕು, ಸಾಧನೆ ಮಾಡಿರಬೇಕು, ಆ ಕ್ಷೇತ್ರದಲ್ಲಿ ಸೋಲು ಗೆಲುವನ್ನ ಆತ ಕಂಡಿರಬೇಕು. ಅನುಭವದ ಹೊರತು ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ವಂತೆ. ಹಾಗಿದ್ದಾಗ ಮಾರ್ಗದರ್ಶಕನಿಗೆ ಅನುಭವ ಮುಖ್ಯ ಅನ್ನೋದು ನನ್ನ ವಾದ. ನೀವೇನು ಹೇಳ್ತೀರಾ? ನಿಮ್ಮ ಪ್ರಕಾರ ಒಬ್ಬ ಗೈಡನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ಕ್ವಾಲಿಟಿನ ತುಂಬ ಮುಖ್ಯವಾಗಿ ಪರಿಗಣಿಸ್ತೀರಾ? ಸಂದೇಶ ಕಳಿಸಿ 9480901013 ನಂಬರ್.

ಯಾವುದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಗೈಡ್ ಬೇಕೇ ಬೇಕು. ಹಾಗಿದ್ರೆ ಗೈಡ್ಗಿರಬೇಕಾದಂಥ ಕ್ವಾಲಿಟಿ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಫಸ್ಟ್ ಕ್ವಾಲಿಟಿ ನಿಮಗೆ ಯಾವುದು ನಿಮ್ಮ ಪ್ರಕಾರ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು, ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಗೈಡ್ಗೆ ನಾವು ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾನು ಹೇಳಬೇಕು ಅನ್ಕೊಂಡಿದ್ದು ನೀವೇ ಹೇಳ್ಬಿಟ್ರಲ್ಲ ಮೇಡಮ್, ಅನುಭವ ಅನ್ನೋದು ಇಲ್ದಿದ್ರೆ ಮಾರ್ಗದರ್ಶನ ಕೊಡೋಕೆ ಹೆಂಗೆ ಸಾಧ್ಯ ಆಗುತ್ತೆ, ನನ್ನ

ಪ್ರಕಾರ ಕೂಡ ಅನುಭವವೇ ಮುಖ್ಯ ಅಂತ ಹೇಳಿ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನಮ್ಮ ಯುವ ಜನತೆ ಏನನ್ನ ಕೇಳ್ತಾರೆ ಆ ಕ್ವೆಶನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಒಬ್ಬ ಗೈಡ್ಗೆ ಇರಬೇಕು. ಸೊ ನಾವು ಯುವ ಜನತೆ ಸಾಧನೆ ಮಾಡಕ್ಕೆ ಹೊರಟಂತವರು ಏನೋ ಕೇಳೋದು, ಅದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತ ಗೈಡ್ ಆಗ್ಬಿಟ್ಟಾಗ ಅದು ಮ್ಯಾಚ್ ಆಗಲ್ಲ, ಪರಸ್ಪರ ಹೊಂದಾಣಿಕೆ ಆಗಲ್ಲ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಗುಣ ಇರಬೇಕು, ಎಕ್ಸ್ಪೆಷಲಿ ಯೂತ್ಸ್ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಅನುಭವದ ಜೊತೆಗೆ ನಂಬಿಕೆ ಕೂಡ ಇರಬೇಕು, ನಮ್ಮನ್ನ ನಂಬಬೇಕು ಅವರು ಅಂತ ಹೇಳಿ ನಿಶಾ ರಾಜ್ ನೀತು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಭವ ಮುಖ್ಯ ಅಲ್ವೇ, ಅನುಭವದಿಂದಲೇ ಅಲ್ವೇ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ, ಅನುಭವ ನಮ್ಗೆ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಚಂದ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪೇಷನ್ಸ್ ತುಂಬಾನೇ ಮುಖ್ಯ, ತಾಳ್ಮೆ ತುಂಬಾ ಮುಖ್ಯ ಅಂತ ಸುಮಿತ್ರ ಸಂಡೂರಿನಿಂದ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ನಮಗೆ ಸ್ಫೂರ್ತಿ ಕೊಡೋ ವ್ಯಕ್ತಿಯ ಸಾಧನೆಯ ಬಗ್ಗೆ ಆಸಕ್ತಿ ಹಾಗೆ ಅನುಭವ ಇದ್ರೆ ನಮ್ಮ ಏಳುಬೀಳಿಗಳಲ್ಲಿ ಅವರ ಜೊತೆಯಾಗಿ ನಮ್ಮ ಗುರಿ ತಲುಪೋದಕ್ಕೆ ಸಾಧ್ಯ ಆಗತ್ತೆ, ಸುಲಭ ಆಗತ್ತೆ, ಅನುಭವ ತುಂಬಾ ಮುಖ್ಯ ಇಲ್ಲಿ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ನು ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಣದ ಖರ್ಚನ್ನ, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಂತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ರೂಪಿಸಿರುವ ವಿಶೇಷ ಯೋಜನೆ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ,
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಕ್ಕೆ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೇ ನನ್ನ ಮುಸಿರು.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಏನಾದ್ರೂ ಸಾಧನೆ ಮಾಡಲೇಬೇಕು ಅಂತ ಅನ್ನಿಸಿದಾಗ ನಮಗೊಬ್ರು ಸೂಕ್ತ ಮಾರ್ಗದರ್ಶಕರು ಸಿಕ್ಬಿಟ್ರು ಅಂತ ಹೇಳಿದ್ರೆ ಅರ್ಧದಷ್ಟು ಕೆಲಸ ಅಲ್ಲಿಗೆ ನಾವು ಮುಗಿಸಿದ ಹಾಗೆಯೇ ಅಂತಲೇ ಹೇಳ್ಬೋದು. ಹಾಗೆ ಮಾರ್ಗದರ್ಶಕರನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಗುಣಗಳನ್ನು ನೀವು ತುಂಬ ಮುಖ್ಯವಾಗಿ ಗಮನಿಸ್ತೀರಿ ಅಂತ ನಾನು ಕೇಳಿದ್ದೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕೆ ಹೊರಡ್ತೀವೋ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರೋವಂಥವ್ರಾಗಿರ್ಬೇಕು, ಅದರಲ್ಲೂ ಇನೋವೇಟಿವ್ ನಾಲೆಡ್ಜ್ ಅವರಿಗಿರಬೇಕು, ಏನೋ ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಸಿಕ್ಕಾಪಟ್ಟೆ ಐಡಿಯಾಸ್ ಇರಬೇಕು, ಗುಡ್ ಕಮ್ಯುನಿಕೇಶನ್ ಇರಬೇಕು, ಫ್ರೆಂಡ್ಲಿ ಆಗಿರಬೇಕು, ಈಸಿ ಟು ಅಂಡರ್ಸ್ಟ್ಯಾಂಡಿಂಗ್, ಹೆಲ್ಪ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರಬೇಕು ಅವರು. ಜೊತೆಗೆ ಪಂಕ್ಚುಯಾಲಿಟಿ ಅವರಲ್ಲಿ ತುಂಬಾ ಮುಖ್ಯ ಆಗುತ್ತೆ, ವೆಲ್ ಆರ್ಗನೈಸ್ಡ್ ಪರ್ಸನ್ ಆಗಿರಬೇಕು. ಸೊ ಹೀಗೆಲ್ಲ ಇದ್ದಾಗ ಮಾತ್ರ ನಿಜಕ್ಕೂ ಒಳ್ಳೆ ಫ್ರೆಂಡು, ಒಳ್ಳೆ ಫಿಲಾಸಫರು, ಜೊತೆಗೆ ಒಳ್ಳೆ ಗೈಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಎಸ್ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಉತ್ತಮ ಮಾರ್ಗದರ್ಶಕರಲ್ಲಿ ಇರಬೇಕಾದರ ಪ್ರಮುಖ ಗುಣ ಅಂದರೆ ಅದು ಸಂವೇದನಾಶೀಲತೆ ಮತ್ತು ಸೂಕ್ಷ್ಮ ಗ್ರಹಿಕೆ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ,

ಒಳ್ಳೆಯ ಗುರು, ಸ್ಪಷ್ಟವಾದಂಥ ಗುರಿ, ಅನುಭವ ಬಹಳ ಮುಖ್ಯ ಆಗುತ್ತೆ. ಸೊ ಅವರು ಗುರಿಯ ಮೇಲಿನ ನಂಬಿಕೆ, ಅನುಭವದಿಂದ ಕಲಿಯುವಂಥ ಮನೋಭಾವ ಇದ್ದಾಗ ಮಾತ್ರ ಹೊಸ ಬದುಕಿನತ್ತ ಹೆಜ್ಜೆ ಇಡೋದಕ್ಕೆ, ಸಾಧನೆಯ ಶಿಖರ ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಂತ ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ, ವಿಷಯ ಚೆನ್ನಾಗಿದೆ. ಯಾವುದೇ ಏನಾದರೂ ಕೆಲಸ ಸಾಧನೆ ಮಾಡಬೇಕು ಅಂದರೆ ಅನುಭವಸ್ಥರ ಮಾತು ಪಕ್ವತೆಯಿಂದ ಕೂಡಿರಬೇಕು, ಅದೇ ಸಾಧನೆಗೆ ಬುನಾದಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ ಮಾರ್ಗದರ್ಶನ ನೀಡೋರು ಆಯಾ ವಲಯದಲ್ಲಿ ಸಾಧಕರಾಗಿರಬೇಕು, ಮಾರ್ಗದರ್ಶನದಲ್ಲಿ ಅನುಭವ ಹೊಂದಿ ಅನುಭವಿಗಳಾಗಿರಬೇಕು, ಅನುಭಾವಿಗಳಾಗಿರಬೇಕು, ವಿಚಾರ ಸತ್ಯಾಸತ್ಯತೆ ಜ್ಞಾನ ವಿಜ್ಞಾನದಂತೆ ಮನಮುಟ್ಟುವ ರೀತಿಯದ್ದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನಂಬರ್ ಎಂಡಿಂಗ್ ವಿತ್ 7233. ಜೊತೆಗೆ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳುಬಾಗ್ಲು, ಮುತ್ಯಾಲ್ಪೇಟೆಯಿಂದ ಹಾಡುಗಳಂತೂ ತುಂಬಾ ಖುಷಿ ಕೊಡ್ತಾ ಇದೆ ಮೇಡಮ್ ಮನಸ್ಸಿಗೆ ಅಂತ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ಸ್ಪಷ್ಟತೆ ಮತ್ತು ಸರಳತೆ, ಸಂಕೀರ್ಣವಾದ ವಿಷಯಗಳನ್ನ, ದೊಡ್ಡ ಗುರಿಗಳನ್ನ ಅತ್ಯಂತ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸುವಂಥ ಸಾಮರ್ಥ್ಯ ಇರುವಂತ ಗೈಡ್ ತುಂಬಾ ಮುಖ್ಯ ಆಗುತ್ತೆ. ಸಹನೆ, ತಾಳ್ಮೆ, ಪ್ರಶ್ನೆಗಳನ್ನ, ಸಂದೇಹಗಳನ್ನ ಸಿಡುಕು ಮಾಡಿಕೊಳ್ಳದೆ ತಾಳ್ಮೆಯಿಂದ ಕೇಳಿಸಿಕೊಂಡು ನಿಧಾನವಾಗಿ ಮಾರ್ಗದರ್ಶನ ನೀಡುವಂತವರಾಗಿರ್ಬೇಕು ಅಂತ ಹೇಳಿ ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆ ಪಂಡ್ಯಾನಾಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಆಗತ್ತೆ. ಇದೆಲ್ಲದರ ಜೊತೆಗೆ ನನಗೆ ಇನ್ನೊಂದು ಗುಣ ತುಂಬಾ ಮುಖ್ಯವಾಗಿ ಬೇಕು ಅನ್ಸುತ್ತೆ. ಏನ್ ಗೊತ್ತಾ? ಸಮಯ ಇರಬೇಕು. ನಮಗೆ ಆ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಪಡೆದಿರುವಂಥ ಗೈಡ್ ಸಿಕ್ಕಿ ಅವರ ಸಮಯವೇ ನಮಗೆ ಸಿಗಲಿಲ್ಲ ಅಂದರೆ ಅವರ ಪ್ರಸಿದ್ಧಿ ಯಾವ ರೀತಿ ಪ್ರಯೋಜನ ಆಗತ್ತೆ? ಅವರೊಟ್ಟಿಗೆ ನಿಯಮಿತವಾಗಿ ಸಂವಹನ ನಡೆಸೋದಕ್ಕಾಗಲಿ, ನಮ್ಮ ಪ್ರಗತಿಯನ್ನು ಅವರು ಪರಿಶೀಲನೆ ಮಾಡೋದಕ್ಕಾಗಲಿ, ಎಲ್ಲೆಲ್ಲಿಗೆ ಬಂದು ನಿಂತಿದೆ ಅಂಥೇಳಿ ಇದೆಲ್ಲ ಮಾಡೋದಕ್ಕೆ ಮುಖ್ಯವಾಗಿ ಆತನಿಗೆ ಸಮಯ ಇರಬೇಕು, ಸಮಯ ಕಾಯ್ದಿರಿಸಬೇಕು. ಹಾಗಾಗಿ ಎಷ್ಟೇ ಪ್ರಸಿದ್ಧಿ ಪಡೆದಿದ್ರು, ಎಷ್ಟೇ ಅನುಭವ ಹೊಂದಿದ್ರು, ಸಮಯ ಕೊಡೋರು ಕೂಡ ಆಗಿರಬೇಕು.

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
1: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗೆ.

ಕೇಳುಗರೆ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಕಳೆದ ಸರ್ಕಾರ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗೇ ರೂಪಿಸಿರುವ ವಿಶೇಷ ಯೋಜನೆ.

ಸಾಧನೆಯೇ ಮಾಡೋದಕ್ಕೆ ಹೊರಟಾಗ ಸಾಧಕನಿಗಿನ ಹಿಂದೆ ಒಬ್ಬ ಮಾರ್ಗದರ್ಶಕ ಬೇಕು ಅಂದಾಗ ಮಾರ್ಗದರ್ಶಕನ ಆಯ್ಕೆ ಹೇಗಿರುತ್ತೆ, ಅದಕ್ಕಾಗಿ ಯಾವ ಮುಖ್ಯ ಗುಣವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಮಸ್ಟ್ ಹ್ಯಾವ್ ಪೇಷನ್ಸ್, ಎಕ್ಸ್ಪೀರಿಯನ್ಸ್, ಸಿನ್ಸಿಯಾರಿಟಿ, ಹಾಗೆ ಕ್ಲಾರಿಟಿ ಇರಬೇಕು ಅಂತ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ತಲೆ ತುಂಬ ಎಷ್ಟೇ ಬುದ್ಧಿ ತುಂಬಿಕೊಂಡಿದ್ರು, ಕೆಲವೊಮ್ಮೆ ಮುಷ್ಟಿಯಷ್ಟು ತಾಳ್ಮೆ ಇರದಿದ್ರೆ ಬುದ್ಧಿ ಇದ್ರೂ ಅದು ವ್ಯರ್ಥ ಅಂತ ಹೇಳಿ ಮುನಿರಾಜು ಅರಕೆರೆ ರಾಜಾನುಕುಂಟೆಯಿಂದ ಹೇಳ್ತಾ ಇದ್ದಾರೆ. ಸಹನಾ ವಿಜಯಪುರದಿಂದ ನೈಸ್ ಸಾಂಗ್ಸ್ ಅಂತೇಳಿ ಸಂದೇಶ ಕಳಿಸಿದ್ರೆ ಹಾಡು ಬಹಳ ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಹರಿದು ಬಂದಿದೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಮಾರ್ಗದರ್ಶನ ಕೊಡುವಂಥವರು ತಾಳ್ಮೆಯಿಂದ ವರ್ತಿಸಬೇಕು, ತಾಳ್ಮೆಯಿಂದ ಹೇಳ್ಕೊಡುವಂಥವ್ರಾಗಿರ್ಬೇಕು, ಅದುವೇ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ ನಿರೂಪಣೆ ಇಷ್ಟವಾಯಿತು ಅಂತ ಹೇಳಿ ಭೋಜರಾಜ್ ಕಮ್ಮನಳ್ಳಿ ಪಂಜಾಬಿನಿಂದ ಸಂದೇಶ ಕಳಿಸಿದರೆ ಎಸ್ ಎಫ್ ಎಂ ರೈನ್ಬೋಗೆ ಈಗಲೇ ಶುಭಾಶಯಗಳ ಮಹಾಪೂರ ಶುರು ಆಗಿಬಿಟ್ಟಿದೆ, ಧನ್ಯವಾದಗಳು. ಯಲ್ಲಪ್ಪ ಯಾದವ್ ರಾಯಚೂರು ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಎಸ್ ನಾಳೆಯ ಸಂಭ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ ಜಿ ರಮ್ಯಾ.

ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜನ್ನ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವಂತಹ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವಂತಹ ವಿಶೇಷ ಯೋಜನೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 5:04 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. ಸಮಯ ಆಗಿದೆ 5 ಅಂತಂದ್ರೆ ಈ ಹೊತ್ತಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಏನು ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ, ನಿಮ್ಮನ್ನು ಕೂಡ ಮಾತಾಡಿಸ್ತಾ ಇದ್ದೀನಿ. ಯಾವ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇರುತ್ತೆ, ಎಲ್ಲಾ ಕ್ಯೂರಿಯಾಸಿಟಿಗೂ ನಾನು ಇವಾಗ ಬ್ರೇಕ್ ಹಾಕ್ತೀನಿ. ಏನ್ ಗೊತ್ತಾ, ಎಲ್ಲರೂ ಈ ಸೋಮವಾರ ಶುರು ಆಯಿತು ಅಂತಂದರೆ ಒಂದು ಆಫೀಸ್ ಮೂಡಿಗೆ ಹೋಗ್ಬಿಡ್ತೀರಾ, ವಾರ ಶುರು ಆಯ್ತಲ್ಲಪ್ಪ ಅಂತ ಸಾಕಷ್ಟು ಜನ ಬೈಕೊಂತಾ ಇರ್ತಾರೆ. ಯಾಕಾದರೂ ವಾರ ಶುರು ಆಗ್ತಾ ಇದೆಯಪ್ಪ, ಶನಿವಾರ ಭಾನುವಾರ ಮುಗ್ದೋಯ್ತಲ್ಲ ಅಂತ. ಜೊತೆಗೆ ಬೆಂಗಳೂರಿನಂತಹ ನಗರದಲ್ಲಿ ನೀವಿದ್ದರೆ ಟ್ರಾಫಿಕ್ ಅಂತೂ ದೊಡ್ಡ ತಲೆಬಿಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಾ ಇದ್ದೀವಿ. ಏನು ಗೊತ್ತಾ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ಎಲ್ಲಾದರೂ ಹೋಗಬೇಕಾದ್ರೆ ನೀವು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ನೀವು ಮಾಡುವಂತಹ ಇಂಟ್ರೆಸ್ಟಿಂಗ್ ಥಿಂಗ್ ಏನು, ಏನು ಮಾಡ್ತೀರಾ ಆ ಟೈಮಲ್ಲಿ? ಒಂದು 90 ಸೆಕೆಂಡ್ ಇದೆ ಅಥವಾ ಒಂದು 120 ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ, ಆ ಒಂದು ಟೈಮಲ್ಲಿ ನೀವು ಏನು ಮಾಡ್ತೀರಾ? ನಾನು ಇವತ್ತು ಬರಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡಿದೆ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೆ. ನಾನು ಕೂಡ ಬೆಂಗಳೂರಲ್ವಾ, ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಹೂಗಳನ್ನು ಬೆಳೆದಿದ್ರು. ಸೊ ಅದನ್ನು ನೋಡ್ತಾ ಯೋಚನೆ ಮಾಡ್ತಾ ಇದ್ದೆ, ಯಾವ ಹೂ ಇರ್ಬೋದು ಇದು, ಇಷ್ಟು ಕಲರ್ಫುಲ್ ಆಗಿ ಇಷ್ಟು ಚೆನ್ನಾಗಿದೆಯಲ್ಲಪ್ಪ, ಯಾವ ಹೂ ಇರ್ಬೋದು ಅಂತ ಯೋಚನೆ ಮಾಡಿ, ಎಷ್ಟೊತ್ತಾದರೂ ಸಿಗ್ನಲ್ ಬಿಡ್ತಾ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವೇನು ಮಾಡ್ತೀರಾ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ? ತುಂಬ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಏನು ಮಾಡ್ತೀರಾ? ಅಥವಾ ನೀವು ಬೇರೆಯವ್ರನ್ನ ನೋಡೋದಿರ್ಬೋದು, ಅಥವಾ ಸಿಗ್ನಲ್ ಮುಗೀತಾ ಮುಗೀತಾ ಅಂತ ಕಾಯ್ತಾ ಇರೋದಿರ್ಬೋದು, ಏನಾದರೂ ಆಗಿರ್ಬೋದು, ನೀವು ಈ ಒಂದು ಟೈಮಲ್ಲಿ, ಈ 90 ಸೆಕೆಂಡು, ಈ 120 ಸೆಕೆಂಡ್ ಅಥವಾ 60 ಸೆಕೆಂಡಲ್ಲಿ ನೀವು ನಿಮ್ಮ ತಲೆಗೆ ಯಾವ ಯೋಚನೆಯನ್ನು ಕೊಡ್ತೀರಾ, ನೀವು ಏನು ಮಾಡ್ತೀರಾ ಅಂತ ಫಟಾಫಟ್ ಅಂತ ನನಗೆ ಸಂದೇಶಗಳನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ನೀನಂದ್ರೆ ನನಗಿಷ್ಟ ಅನ್ನುವಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮ ಕೈದಿ ಸಿನಿಮಾದಿಂದ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ,
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 5:17. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಕೋಪ ಬರುತ್ತಾ, ಬೇಜಾರಾಗುತ್ತಾ, ಅಥವಾ ನಿಧಾನವಾಗಿ ಹೋಗೋಣ ಅಂತ ಚಿಲ್ ಆಗಿರ್ತೀರಾ? ಏನ್ ಅನಿಸ್ತಾ ಇರುತ್ತೆ ನಿಮಗೆ ಟ್ರಾಫಿಕ್ ಬಗ್ಗೆ? ನನಗಂತೂ ಕೆಲವು ಸತಿ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೆಲಸ ಜಾಸ್ತಿ ಇದ್ದು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದಾಗ ಏನಾದರೂ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ರೆ ಸಿಕ್ಕಾಬಡೆ ಕೋಪ ಬರುತ್ತೆ. ಆರಾಮಾಗಿ ಏನು ಇಲ್ಲಪ್ಪ, ಆರಾಮಾಗಿ ಹೋಗ್ಬೋದು ಅಂತಂದರೆ ಟ್ರಾಫಿಕ್ನ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗುವಂತಹ ಮನಸ್ಥಿತಿ ಇರುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ? ಕೆಲವರಿಗೆ ಟ್ರಾಫಿಕ್ ಅಂದಿದ ತಕ್ಷಣ ಮ್ಯೂಸಿಕ್ ಕೇಳುವಂತಹ ಸಮಯ, ಇನ್ನು ಕೆಲವರಿಗೆ ಅವ್ರ ಫೇವ್ರೆಟ್ ಶೋಗಳನ್ನು, ಕೆಲವರು ನೀವು ನೋಡಿರ್ತೀರಾ ಮೊಬೈಲ್ ಗಾಡಿಗಳ ಮೇಲೇ ಆ ಮೊಬೈಲ್ ಹೋಲ್ಡರ್ನ ಇಟ್ಕೊಂಡು ವಿಡಿಯೋ ವಾಚ್ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಹೆಡ್ಸೆಟ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಹೋಗ್ತಾರೆ, ಆಡಿಯೋ ಬುಕ್ಸ್ ಕೇಳ್ಕೊಂಡು ಹೋಗ್ತಾರೆ. ಸೊ ನೀವು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ನಿಮಗೆ ಯಾವ ಒಂದು ಕೆಲವರು ಹಾಡುಗಳನ್ನು ಹಾಡ್ತಿರ್ತಾರೆ, ನೀವು ಇದನ್ನು ಅಬ್ಸರ್ವ್ ಮಾಡಿದ್ರು, ನೀವೇ ಇದನ್ನು ಅನುಭವಕ್ಕೂ ಕೂಡ ಪಡ್ಕೊಂಡಿರ್ಬೋದು. ಸೊ ನೀವು ಟ್ರಾಫಿಕ್ಕಲ್ಲಿ ನಿಂತಾಗ ಹೆಲ್ಮೆಟ್ ಒಳಗಡೆ ಜೋರಾಗಿ ಹಾಡು ಹಾಡೋದು, ಸೊ ಈ ಥರದ್ದೆಲ್ಲ ಅನುಭವಗಳು ನಿಮ್ಗಾಗಿದೆಯಾ? ಇದನ್ನ, ಈ ಒಂದು ಅನುಭವನ ನೀವು ನಮಗೆ ಕಳಿಸ್ಕೊಡಿ. ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು ಟ್ರಾಫಿಕ್ ಅಲ್ಲಿ ಇದ್ದಾಗ ಇಂಟ್ರೆಸ್ಟಿಂಗ್ ಥಿಂಗ್ ನೀವೇನ್ ಮಾಡ್ತೀರಾ, ಇದನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಇವತ್ತು ರಿಕ್ವೆಸ್ಟ್ ಮಾಡಿದ್ದೆ. ಸೊ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಹೂವಳ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಸವರಾಜ್ ಅವರು. ಮೇಡಮ್, ನಾವು ಹಳ್ಳಿಯಲ್ಲಿರೋದ್ರಿಂದ ಬೆಂಗಳೂರಿಗೆ ಹೋದ್ರೆ ಟ್ರಾಫಿಕ್ನಲ್ಲಿ ಇದ್ರೆ ಅಲ್ಲಿನ ಸುತ್ತಮುತ್ತಲಿನ ಜನರನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಹಳ್ಳಿಯಲ್ಲಿ ಇರೋ

ಅದೇ ಜನಗಳು ಬೇರೆ ತರ ಇರ್ತಾರೆ, ಸಿಟಿನಲ್ಲೇ ಜನರು ಬೇರೆ ತರ ಇರ್ತಾರೆ. ಸೊ ನಮ್ಮೂರಿನಲ್ಲಿ ಎಲ್ಲಾದ್ರೂ ನಿಂತ್ಕೊಂಡ್ರೆ ಸಾಕು, ಏನಪ್ಪ ಹೇಗಿದ್ಯಾ ಅಂತ ಕೇಳ್ತಾರೆ. ಆದ್ರೆ ಸಿಟಿನಲ್ಲಿ ಹಾಗಲ್ಲ ಅಲ್ವಾ ಮೇಡಮ್? ಸೊ ಸುತ್ತಮುತ್ತ ಇರುವಂತಹ ಜನಗಳನ್ನ ನೋಡೋದೇ ಒಂದು ಟ್ರಾಫಿಕ್ ಅಲ್ಲಿ ನಿಂತಾಗ ಮಾಡುವಂತಹ ಇಂಟ್ರೆಸ್ಟಿಂಗ್ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾರಂಕಿ ಅವರು, ಶರಾಂಕಿ ಅಂತ ಅನ್ಸತ್ತೆ ನಿಮ್ಮ ಹೆಸರನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅನ್ಕೊಂತೀನಿ. ಸೊ ಇವರು ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ನನ್ನ ಮುಂದೆ ಯಾವ ವಾಹನ ನಿಂತಿದೆ, ಅದರಲ್ಲಿ ಏನ್ ಸ್ಪೆಷಲ್ ಆಗಿ ಬರೆದಿದ್ದಾರೆ ಅಂತ ನೋಡ್ತೀನಿ. ಹಾಗೆ ನನಗೆ ಲೋಗೋಸ್ ಅಂದ್ರೆ ತುಂಬಾ ಇಷ್ಟ, ಸೊ ಇದನ್ನ ಕೂಡ ನಾನು ಅಕ್ಕಪಕ್ಕ ನೋಡ್ತಾ ಇರ್ತೀನಿ ಅಂತ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ ಅಲ್ವಾ. ಹಾಗೆ ಮತ್ತೊಂದು ಸಂದೇಶ ಬಂದಿತ್ತು ನಂಬರ್ ರನ್ನಿಂಗ್ ವಿತ್ 39029. ಇವರು ಕೂಡ ಹೇಳ್ತಾ ಇದ್ದಾರೆ, ನನಗೆ ಟ್ರಾಫಿಕ್ ಅಂದ್ರೆ ಬೋರೆ ಆಗಲ್ಲ ಮೇಡಮ್, ಬಿಕಾಸ್ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದ್ರೆ ಆರಾಮಾಗಿ ಹಾಡುಗಳನ್ನ ಕೇಳ್ಕೊಳ್ತಾ ಕೆಲಸಕ್ಕೆ ಹೋಗ್ತೀನಿ, ಸೊ ಟ್ರಾಫಿಕ್ ಅಂದ್ರೆ ನಂಗೆ ಬೋರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನನ್ಸುತ್ತೆ, ಟ್ರಾಫಿಕ್ ಅಲ್ಲಿ ನಿಂತಾಗ ನೀವು ಮಾಡುವಂತಹ ಇಂಟ್ರೆಸ್ಟಿಂಗ್ ಕೆಲಸ ಏನು, ಅಥವಾ ಇಂಟ್ರೆಸ್ಟಿಂಗ್ ಥಾಟ್ ಏನ್ ಬರುತ್ತೆ ನಿಮ್ಮ ತಲೆಯಲ್ಲಿ ಆ ಒಂದು 60 ಸೆಕೆಂಡ್ 90 ಸೆಕೆಂಡ್ ಈ ಒಂದು ಕಾಲ ಕಳಿಬೇಕಾದ್ರೆ ನಿಮ್ಗೇನನ್ಸುತ್ತೆ, ನೀವು ನನಗೆ ಸಂದೇಶವನ್ನ ಕಳಿಸ್ಕೊಡಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನುವಂತಹ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸುರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನ ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹಣ ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವಂತಹ ವಿಶೇಷ ಯೋಜನೆ.

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: 25 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಪ್ರೀತ್ಸೆ ಪ್ರೀತ್ಸೆ, ಸಮಯ ಆಗಿದೆ 5:35 ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಸ್ಟ್ರೇಂಜ್ ಅಂಡ್ ಫನ್ನಿ ಆಗಿರುವಂತಹ ಟ್ರಾಫಿಕ್ ಹ್ಯಾಬಿಟ್ಸ್ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಟ್ರಾಫಿಕ್ ನಲ್ಲಿ ಜನ ಏನೇನು ಮಾಡ್ತಾರೆ ಗೊತ್ತಾ, ಯಾರು ಇಲ್ಲ ಅನ್ನೋ ತರ ಹಾಡಾಡ್ತಾರೆ, ಕೆಲವು ಸತಿ ಜೋರಾಗಿ ಪಕ್ಕದವ್ರಿಗೂ ಕೇಳಿಸುತ್ತೆ. ಹೆಲ್ಮೆಟ್ ಒಳಗಡೆನೆ ಹಾಡು ಹಾಡೋದು, ಮುಂದಿನ ಸಿಗ್ನಲ್ ಎಷ್ಟು ಸೆಕೆಂಡ್ಸ್ ಅಂತ ನೋಡ್ತಾ ಇರೋದು, ಗೂಗಲ್ ಮ್ಯಾಪ್ಗಳನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ಚೆಕ್ ಮಾಡ್ತಾ ಇರೋದು, ಪಕ್ಕದಲ್ಲಿ ವಾಹನಗಳಿರುತ್ತಲ್ಲ ಅಲ್ಲಿ ಕೂತಿರೋರ್ನ ಅಬ್ಸರ್ವ್ ಮಾಡೋದು, ಇನ್ನೊಂದು ಲೇನ್ ಫಾಸ್ಟ್ ಆಗಿರ್ಬೋದಾ, ಬೇರೆ ಲೇನಿಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇರೋದು. ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಿ. ಐ ಲವ್ ಟು ಲಿಸನ್ ವೈಲ್ ಡ್ರೈವಿಂಗ್ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನ 10 ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಸೊ ಡ್ರೈವ್ ಮಾಡಬೇಕಾದ್ರೆಲ್ಲ ಹಾಡು ಕೇಳಿಕೊಂಡು ಮುಂದೆ ಸಾಗ್ತಾ ಇರಬೇಕು. ಖುಷಾ ಮಂದಿರ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಶೋಕ್ ಕುಮಾರ್ ಅವರು, ಪ್ರಜ್ವಲ್ ಲೋಹಿತ್ ಅವರು ಮುತ್ಯಾಲ್ಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಮೇಡಮ್, ನಾನು ಸಣ್ಣ ಪಟ್ಟಣದಲ್ಲಿ ಇರೋದ್ರಿಂದ ಅಕಸ್ಮಾತ್ ಬೆಂಗಳೂರು ಕರೆಗೇನಾದರೂ ಬಂದರೆ ಅದರಲ್ಲೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ಸಾಕಷ್ಟು ಕುತೂಹಲಕಾರಿಯಾಗಿರುವಂತಹ ಅಪಾರ್ಟ್ಮೆಂಟ್ಗಳನ್ನು ನೋಡ್ತೀನಿ. ಅಕ್ಕಪಕ್ಕದವರು ಹತ್ತಿರ ಮಾತಾಡಿ ವಿಷಯಗಳನ್ನು ವಿನಿಮಯ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸುತ್ತಮುತ್ತ ಇರುವಂತಹ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಸ್ಗಳು ಇದನ್ನು ನೋಡ್ತಾರಂತೆ. ತೀರ್ಥೇಶ್ ಅವರು ಕೂಡ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೆಲವರು ಈ ಆಟೋಗಳ ಮೇಲೆಲ್ಲ ಸ್ಲೋಗನ್ ಬರೆದಿದ್ದಾರಲ್ವಾ, ಅದನ್ನು ನೋಡ್ತೀವಿ ಮೇಡಮ್ ಅಂತ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂದೇಶ ಬಂದಿದೆ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ನಾನು ತುಂಬ ಹಳೆಯ ಮೆಮೊರೀಸ್ಗಳನ್ನು ನೋಡ್ತಾ ಇದ್ದೀನಿ ಅಂತ ಸುರೇಂದ್ರ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಚನ್ನಪಟ್ಟಣದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ನೀವು ಕೂಡ ಟ್ರಾಫಿಕ್ನಲ್ಲಿ ಸೀಕ್ರೆಟಾಗಿ ಫನ್ನಿಯಾಗಿ ಮಾಡುವಂತಹ ವಿಚಾರ ಏನು, ಅಥವಾ ಇಂಟ್ರೆಸ್ಟಿಂಗ್ ಆಗಿ ಆ ಒಂದು 60 ಸೆಕೆಂಡ್ 90 ಸೆಕೆಂಡಲ್ಲಿ ಏನು ಮಾಡ್ತೀರಾ ಟ್ರಾಫಿಕ್ನಲ್ಲಿ ಅನ್ನೋದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಸೆಗ್ಮೆಂಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನ ತಲುಪಲಿ. ನಿಮ್ಮ ಅನುಭವ ಟ್ರಾಫಿಕ್ನಲ್ಲಿ, ನಿಮ್ಮ ಮೂಡ್ ಹೇಗಿರುತ್ತೆ, ನಿಮಗೆ ಏನನ್ಸುತ್ತೆ, ಏನ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಆಗಿ ಏನ್ ಮಾಡ್ತೀರಾ, ಫನ್ನಿ ಆಗಿ ಏನ್ ಮಾಡ್ತೀರಾ, ಯಾವುದಾದ್ರೂ ವಿಷಯನ ನೀವು ನಮಗೆ ಕಳ್ಸ್ಕೊಡ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

0: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಹಾಡು ಹಾಡು ಒಂದು ಹಾಡು ಹಾಡು
2: 25 ವಸಂತಗಳು,
3: ಸಾವಿರಾರು ಹಾಡುಗಳು,
2: ಕೋಟ್ಯಂತರ ನೆನಪುಗಳು,
4: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು,
3: ಮಾತು ಮಧುರ,
2: ಸಂಗೀತ ಅಮರ,
5: ಸಂಗೀತವೇ ನನ್ನ ಚಪ್ಪಾಡೇ ನನ್ನ ಬುಸಿ.
2: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೈನ್ಬೋ ರಾಗ.
3: ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ 101.3 ಈಗ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ.

0: ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಗಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಸಮಯ ಆಗ್ತಾ ಇದೆ 5:48. ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗೀತೆಗಳು ಜೊತೆಗೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ನೀವು ಇಂಟ್ರೆಸ್ಟಿಂಗ್ ಆಗಿ ಏನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾನು ಡ್ರೈವ್ ಮಾಡಲ್ಲ, ಆದರೆ ಪ್ಯಾಸೆಂಜರ್ ಚೈಲ್ಡ್ಹುಡ್ ಇಂದಾನು ನನಗೆ ಗಾಡಿ ಸ್ಕೂಟರ್ ಶಬ್ದ ಹಾಗೂ ಪಾಮ್ ಪಾಮ್ ಕಿಂಗ್ ಕಿಂಗ್ ಈ ತರ ಹಾರನ್ ಶಬ್ದಗಳನ್ನ ಕೇಳೋದು ತುಂಬ ಇಷ್ಟ. ಅದರಲ್ಲೂ ಹಳೆ ಬೈಕು ಕಾರು ಇದರ ಸೌಂಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸತಿ 2000 ಅವರೊಂದು ಕತೆ ಕೂಡ ಹೇಳಿದ್ದಾರೆ. ಅವರು ಒಂದ್ಸತಿ ಎಲ್ಲೋ ಹೋಗ್ತಾ ಇದ್ದಾಗ ತುಂಬಾ ಟ್ರಾಫಿಕ್ ಇತ್ತು, ಫೋನ್ ಮೇಲೆ ಫೋನ್ ಬರ್ತಿತ್ತು, ಕೋಪ ಜಾಸ್ತಿ ಆಗಿ ಅವರಿಗೆ ಅವರು ಹಾರ್ಮ್ ಮಾಡ್ಕೊಂಡ್ ಬಿಟ್ರಂತೆ. ಸೊ ಆ ರೀತಿಯೆಲ್ಲ ಮಾಡ್ಕೋಬಾರ್ದು ಸರ್, ನಿಮ್ಮನ್ನ ನೀವು ಪ್ರೀತಿಸೋದಕ್ಕೆ ಶುರು ಮಾಡಬೇಕು. ಈಗಲೂ ನೆನ್ಸ್ಕೊಂಡ್ರೆ ಇವತ್ತಿಗೆ ನನಗೆ ತುಂಬಾ ಭಯ ಆಗುತ್ತೆ. ಸೊ ಟೆನ್ಷನ್ ಕೂಡ ಆಗುತ್ತೆ. ಸೊ ಆ ಟೆನ್ಷನ್ ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಸೋಮನಾಥ್ ಅವರು ಗುರು ಸಿದ್ದಾಪುರ ಗ್ರಾಮ್ನ ಜಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಾಗ ಆ ಕಡೆ ಈ ಕಡೆ ನೋಡಿ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತಾರೆ, ಎಲ್ಲವನ್ನ ಗಮನಿಸ್ಕೊಂಡು ನಾಲ್ಕು ದಿಕ್ಕಲ್ಲಿ ಕಣ್ಣಾಡಿಸ್ತಿರ್ತೇವೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ, ಟ್ರಾಫಿಕ್ ಸಿಗ್ನಲ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನೀವು ಏನು ಮಾಡ್ತೀರಾ ಅಂತ ಸಾಕಷ್ಟು ಜನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್

ಮಾಡ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಪ್ರೊಡಕ್ಟಿವ್ ಆಗಿ ಹೇಗೆ ಬಳಸ್ಕೊಳ್ಬಹುದು ಈ ಒಂದು ಟೈಮನ್ನ, ಟ್ರಾಫಿಕ್ನಲ್ಲಿ ಟೈಮ್ ವೇಸ್ಟ್ ಆಗದೆ ಇದ್ದಂಗೆ ಏನ್ ಮಾಡ್ಬೋದು? ಆದ್ರೆ ಕೆಲವರು ಅದನ್ನ ಪ್ಲಾನಿಂಗ್ ಟೈಮ್ ಆಗಿ ಬಳಸ್ಕೊಳ್ತಾರೆ. ಪ್ಲಾನಿಂಗ್ ಟೈಮ್ ಅಂತಂದ್ರೆ ನೀವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಾಳೆ ನೀವು ಏನಾದ್ರು ಪ್ಲಾನ್ ಮಾಡ್ಬೇಕಾಗಿರತ್ತೆ. ಸೊ ಆ ಒಂದು ಪ್ಲಾನ್ ಅನ್ನ ನೀವು ಮೈಂಡಲ್ಲೇ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೋದು. ಶಾಪಿಂಗ್ ಲಿಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ವಾಯ್ಸ್ ನೋಟ್ಸ್ನ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಪ್ಲಾನ್ಗಳನ್ನ ಫಿಕ್ಸ್ ಮಾಡಿ ಹೀಗೆ ಹೀಗೆ ಏನ್ ಪ್ಲಾನ್ ಇದೆಯೋ ಅದನ್ನೆಲ್ಲ ಫಿಕ್ಸ್ ಮಾಡ್ಕೋಬಹುದು. ಸೊ ಆ ಒಂದು ಟೈಮ್ ಅನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಆದ್ರೆ ಟ್ರಾಫಿಕ್ ರೂಲ್ಸ್ನ ಮರಿಬೇಡಿ ಆಯ್ತಾ. ಎಲ್ಲಿ ನೀವು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆಲ್ಲ ಫೋನಲ್ಲಿ ಮಾತಾಡೋದು ಸರಿಯಲ್ಲ. ಸಿಗ್ನಲ್ ಅಲ್ಲಿ ನಿಂತಾಗ ನಿಮ್ಗೆ ನಿಜವಾಗ್ಲೂ ತುಂಬಾ ಕೆಲಸ ಇದ್ದಾಗ ನೀವು ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಬಹುದು. ಸುರಕ್ಷತೆಗಾಗಿ ಡ್ರೈವ್ ಮಾಡುವಾಗ ಫೋನ್ನ ಬಳಸದೇ ಇರೋದೇ ತುಂಬಾ ಒಳ್ಳೇದು. ಸೊ ನೀವು ಹೇಗೆ ಈ ಒಂದು ಟೈಮನ್ನು ಯೂಸ್ ಮಾಡ್ತೀರಾ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆದಿದೆ ಗೊತ್ತಾಗಿಲ್ಲ, ಸಮಯ ಆಗ್ತಿದೆ. 5:55 ಏನೇನು ಸ್ಟುಡಿಯೋ ಕ್ಲಾಕ್ನಲ್ಲಿ ನೀವೆಲ್ಲರೂ ಟ್ಯೂನ್ ಮಾಡಿರೋದು FM ರೈನ್ಬೋ 101.3 ಮೆಗಾಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಟ್ರಾಫಿಕ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಏನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಲಿಸ್ನರ್ಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿ ಸಂದೇಶಗಳನ್ನ ಕಳಿಸಿದ್ದೀರಿ. ಸೊ ಒಬ್ಬರಿಗೆ ಫೇವ್ರೆಟ್ ಪ್ಲೇಲಿಸ್ಟ್ ಇರುತ್ತೆ, ಇನ್ನೊಬ್ರು ತಿಂಡಿ ತಿಂತಾರಂತೆ, ಇನ್ನೊಬ್ಬರಿಗೆ ಫೇವ್ರೆಟ್ ಸಾಂಗ್ ಇರುತ್ತಂತೆ. ಟ್ರಾಫಿಕ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ನೂರಾರು ಫಾರ್ಮುಲಾಗಳಿದೆ ಅಂತ ನನ್ಗನ್ಸುತ್ತೆ. ಸೊ ನಿಮಗೆ ಈ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡು ಒಂದು ಗಂಟೆ ಫ್ರೀ ಟೈಮ್ ಸಿಕ್ಕರೆ ನೀವೆಲ್ಲರೂ ಕೂಡ, ಅಥವಾ ಒಂದು 60 ಸೆಕೆಂಡ್ 90 ಸೆಕೆಂಡ್ ಫ್ರೀ ಟೈಮ್ ಸಿಕ್ಕಿದ್ರೆ ನೀವೆಲ್ಲರೂ ಕೂಡ ಏನು ಮಾಡ್ತೀರಾ ಅಂತ ನಾನು ಕೇಳಿದ್ದೆ. ಸಾಕಷ್ಟು ಜನ ಒಳ್ಳೊಳ್ಳೆ ಸಂದೇಶಗಳನ್ನು ಕಳಿಸಿದ್ದೀರಿ. ಟ್ರಾಫಿಕ್ಕಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗದೇ ಇರ್ಬೋದು, ಆದರೆ ಟ್ರಾಫಿಕ್ನಲ್ಲಿ ಮೂಡ್ ಸ್ಪಾಯ್ಲ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು. ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ ಅಲ್ವಾ. ಸೊ ನಾವೇನು ಯೋಚನೆ ಮಾಡ್ತೀವಿ, ನಾವು ಯಾವ್ದ್ರ ಬಗ್ಗೆ ಥಿಂಕ್ ಮಾಡ್ತೀವಿ, ಏನು ಮಾಡ್ತೀವಿ, ಅದೆಲ್ಲವೂ ಕೂಡ ನಮ್ಮ ಕಂಟ್ರೋಲಲ್ಲಿರೋದ್ರಿಂದ ಮೂಡ್ನಂತೂ ನಾವು ಹ್ಯಾಪಿಯಾಗಿ ಇಟ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಗ್ಮೆಂಟ್ ನಾನ್ ಸ್ಟಾಪ್ ಸಂಜೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಟ್ಯೂನ್ ಮಾಡ್ಕೊಂಡಿರಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: 25 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ದೇವಿ, ಚಪ್ಪಾಡೇ ನನ್ನ ಮುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
2: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಎಷ್ಟು ಕಲ್ತವಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೇ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ. ಆಗ ಕೊರಮಂಜಿ ಅಂತ ಒಂದು ಹಾಸ್ಯ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು. ಆವಾಗಿನ ತುಂತುರುಗಳನ್ನು ಬೆಳೀತಾ ಇದ್ದೆ, ಕಾಲಂ ಕೊರಮಂಜಿಲೂ ಬರೆದೆ. ಆವಾಗಿಂದ ಬೆಳೀತಾ ಇದ್ದೀನಿ, ನನ್ನ ಚಿಕ್ಕಂದಿನಿಂದ ಬೆಳೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು ಆಕಾಶವಾಣಿ ಮುಂಚೆಂದಿದ್ರು.
3: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟರ್ ಅಂದರೆ ಅವಾಗೆಲ್ಲ ಭಾಳ ಪರಿಣತರೇ ಇರಬೇಕಾಗಿತ್ತು, ಅವರು ನಂಬರ್ ಒನ್ ಆಗಿರಬೇಕು.
2: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರೆಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿವೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲದಿಂದ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದ್ದವ್ರನ್ನ ಬಿಟ್ಟಿಲ್ಲ, ಮಾಸ್ತಿಯನ್ನು ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾಯಿದ್ರು, ಪರ್ಸ್ನಲಾಗಿ ಬರಿತಾಯಿದ್ರು. ಕೈಯಾರ ಕಿಂಜಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾಯಿದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿದ್ರಲ್ಲ, ಅವ್ರ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದಿದ್ದು ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಬಂದರು. ನನಗೊಂದು ಪತ್ರ ಬರೆದರು ಶಿವಸ್ವಾಮಿಯವರು, ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲ್ ಮುಗಿಸ್ಕೊಂಡು ಕಾರ್

0: ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ನಟರು ಬರೆದ್ರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡ್ರಿ ಬಾರ. ಹಾಗೆಲ್ಲ ಬರ್ತಾಯಿದ್ರು ಪಂತಲು, ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಅನಕೃಷ್ಣ ಬರ್ಸ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಣ ಎರಡು ಇಂಟ್ರೊಡ್ಯೂಸ್ ಮಾಡ್ತಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರ್ಸ್ತಾಯಿದ್ರು. ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಅಪಿ ತು ಇದಂ ಕೋಟಿಶಃ ಜನಾನಾಂ ಆಜೀವಿಕಾಯಾಃ ಪ್ರಮುಖ ಆಧಾರಃ ಅಪಿ ವರ್ತತೆ. ರಾಷ್ಟ್ರೀಯ ಫ್ಯಾಷನ್ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿ ಛಾತ್ರಾನ್ ಅಭ್ಯರ್ಥಿತವತಿ ಯತ್ತೆ ದೇಶಸ್ಯ ಸಮೃದ್ಧ ಸಾಂಸ್ಕೃತಿಕ ಮೂಲ್ಯೇಷು ಸಂಲಗ್ನಾಃ ಸಂತಃ ವೈಶ್ವಿಕ ದೃಷ್ಟಿಕೋಣಂ ಅಂಗೀಕುರ್ವಂತು. ಫ್ಯಾಷನ್ ಉದ್ಯೋಗಂ ಮಹಿಳಾನಾಂ ವರ್ಧಮಾನಂ ಯೋಗದಾನಂ ರೇಖಾಂಕಯಂತಿ ರಾಷ್ಟ್ರಪತಿ ನ್ಯವೇದಯತ್ ಯತ್ ಕಾರ್ಯಕ್ರಮೇ ಉಪಸ್ಥಿತೇಷು ಪ್ರಾಯಃ ಚತುಸ್ಸಹಸ್ರ ಛಾತ್ರೇಷು ಪಂಚಾಶೀತಿ ಪ್ರತಿಶನ್ಮಿತಾಃ ಮಹಿಳಾಃ ಸಂತಿ. ಸಾ ಅಕಥಯತ್ ಯತ್ ವಸ್ತ್ರ ಪ್ರೌದ್ಯೋಗಿಕಿ ಕ್ಷೇತ್ರೆ ವೈಶ್ವಿಕ ಉಪಸ್ಥಿತೇಃ ವಿಸ್ತಾರಾಯ ಭಾರತೆ ಅಸೀಮ ಸಂಭಾವನಾ ವರ್ತಂತೆ. ರಾಷ್ಟ್ರಪತಿ ಛಾತ್ರಾನ್ ಆಹ್ವಯತ್ ಯತ್ತೆ ಸ್ವಜ್ಞಾನಸ್ಯ ಕೌಶಲಸ್ಯ ಸೃಜನಶೀಲತಾಯಾಶ್ಚ ಉಪಯೋಗೇನ ದೇಶಸ್ಯ ಪಾರಂಪರಿಕ ವಸ್ತ್ರ ಪರಂಪರಾಂ ಸಮಕಾಲಿಕ ವಿಪಣಿ ಭೂಹಿ ನೂತನ ಪ್ರೌದ್ಯೋಗಿಕಿಭಿಶ್ಚ ಸಹ ಯೋಜಯಂತು.
1: फैशन टेक्नोलॉजी भी ऐसा क्षेत्र है जिसमें विश्व स्तर पर भारत की भूमिका बढ़ाने को अपार संभावना है. आपको इस अवसर का लाभ उठाना चाहिए. इस प्रयास में आप करुणा रखें कि आपकी सोच वैश्विक हो लेकिन आपकी जड़ें अपने मिट्टी की विशिष्टता और जीवन मूल्य से जुड़े. इस तरह आप न केवल सक्सेसफुल प्रोफेशनल बनेंगे बल्कि भारत की सांस्कृतिक विरासत के संरक्षण और संवर्धन में भी अपना योगदान दे सकेंगे.
0: ಸಪ್ತಚತ್ವರಿಂಶದಧಿಕದ್ವಿಸಹಸ್ರತಮ ವರ್ಷಂ ಯಾವತ್ ವಿಕಸಿತ ಭಾರತಸ್ಯ ಸಂಕಲ್ಪಪೂರ್ತಯೆ ಯುವಕಾನಾಂ ಯೋಗದಾನಂ ಅಧಿಕೃತ್ಯ ರಾಷ್ಟ್ರಪತಿ ಅವದತ್ ಯತ್ ಛಾತ್ರಾಃ ಕೇವಲಂ ಉದ್ಯೋಗಾನ್ವೇಷಕಾಃ ನ ಭವೇಯುಃ ಅಪಿತು ಉದ್ಯೋಗ ಪ್ರದಾತಾರಃ ಭೂತ್ವಾ ಅನ್ಯೇಭ್ಯಃ ಅಪಿ ವೃತ್ತ್ಯವಸರಾನ್ ಸೃಜೇಯುಃ. ರಾಷ್ಟ್ರಪತಿ ಮುರ್ಮುಃ ಅಸೂಚಯತ್ ಯತ್ ವಿಗತ ಚತುರ್ಷು ದಶಕೇಷು ನಿಫ್ಟ್ ಇತ್ಯಸ್ಯ ಛಾತ್ರೈಃ ವಿಶೇಷಜ್ಞೈಶ್ಚ ರಾಷ್ಟ್ರೀಯಾಂತಾರಾಷ್ಟ್ರೀಯ ಸ್ತರೆ ಮಹತ್ವಪೂರ್ಣಾಃ ಉಪಲಬ್ಧಯಃ ಅರ್ಜಿತಾಃ ಯೇನ ಭಾರತಸ್ಯ ಪ್ರತಿಷ್ಠಾ ಪ್ರವರ್ಧಿತಾ. ಅತ್ರ ಅವಸರೆ ಕೇಂದ್ರೀಯ ವಸ್ತ್ರಮಂತ್ರಿ ಗಿರಿರಾಜ ಸಿಂಹಃ ಅವದತ್ ಯತ್ ಅಷ್ಟೋತ್ತರ ದ್ವಿಸಹಸ್ರತಮೇ ವರ್ಷೆ ತತ್ಕಾಲೀನಃ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಮಃ ನಿಫ್ಟ್ ದೀಕ್ಷಾಂತ ಭಾಷಣಂ ಪ್ರದತ್ತವಾನ್. ಅಷ್ಟಾದಶ ವರ್ಷೇಭ್ಯಃ ಪರಂ ಪುನಃ ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಛಾತ್ರೇಭ್ಯಃ ಶುಭಾಶೀರ್ವಾದಂ ಪ್ರದತ್ತವತಿ. ಸಾ ಅಕಥಯತ್ ಯತ್ ಅದ್ಯ ಪ್ರಾಯಃ ಚತುಸ್ಸಹಸ್ರಂ ಛಾತ್ರಾಃ ಉಪಾಧಿ ಪತ್ರಾಣಿ ಪ್ರಾಪ್ತವಂತಃ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಭಾರತೀಯ ನೌಸೇನೆಯ ಅದ್ಯ ಮುಂಬೈ ನಗರಸ್ಥೆ ನೌಸೇನಾ ಗೋದಿ ಪ್ರಾಂಗಣೆ ನಿಸ್ತಾರ ವರ್ಗಸ್ಯ ದ್ವಿತೀಯಃ ನಿಮಜ್ಜನ ಸಹಾಯಕ ಪೋತಃ ಐಎನ್ಎಸ್ ನಿಪುಣ ವಿಧಿವತ್ ನೌಸೇನಾಯಾಂ ಸಮ್ಮೇಳಿತಃ. ಸಮಾರೋಹಂ ಸಂಬೋಧಯನ್ ನೌಸೇನಾ ಪ್ರಮುಖಃ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವದತ್ ಯತ್ ರಣನೀತಿಕ ಪರಿವರ್ತನಸ್ಯ ಅಸ್ಮಿನ್ ಸಮಯೇ ಸಮುದ್ರೇ ಬಹುಕ್ಷೇತ್ರೀಯ ಗಭೀರ ಜಲ ಅಭಿಯಾನೇಭ್ಯಃ ನೌಸೇನಾಯಾಃ ವಿಶಿಷ್ಟ ಅಂತರ್ಜಾಲೀಯ ಕ್ಷಮತಾಸು ನಿಪುಣ ಇತಿ ಪೋತಃ ಏಕಂ ಸಶಕ್ತಂ ಸಂಯೋಜನಂ ಭವಿಷ್ಯತಿ. ವಿಶಾಖಪತ್ತನಂ ಸ್ಥಿತಯ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಇತ್ಯನೆಯ ಸಂಸ್ಥೆಯ ಸ್ವದೇಶಿ ಜ್ಞಾನೇನ ಪರಿಕಲ್ಪಿತಃ ನಿರ್ಮಿತಶ್ಚ ನಿಪುಣ ಪೋತಃ ನಿಮಜ್ಜನಸ್ಯ ಅಥ ಚ ಅಂತರ್ಜಾಲೀಯ ಅಭಿಯಾನಾನಾಂ ವಿವಿಧಾನಾಂ ಅವಶ್ಯಕತಾನಾಂ ಪೂರ್ಣಾಯ ವಿಶೇಷತಯಾ ನಿರ್ಮಿತಃ. ನೇಪಾಳದೇಶೆ ಗತಸಪ್ತಾಹೆ ವಿನಾಶಕಾರಿ ಜಲಾಪ್ಲಾವನೇನ ಮೃತ್ತಿಕಾಸ್ಖಲನೇನ ಚ ಮೃತಾನಾಂ ಸಂಖ್ಯಾ ತ್ರಯಧಿಕ ನವಶತಂ ಯಾವತ್ ವರ್ಧಿತಾ. ಪ್ರಾಯಃ ಸಪಾದ ಚತುಸ್ಸಹಸ್ರತೋಪ್ಯಧಿಕಾಃ ಜನಾಃ ವಿಲುಪ್ತಾಃ ಏವ ಸಂತಿ. ನೇಪಾಳ ದೇಶಸ್ಯ ರಾಷ್ಟ್ರೀಯ ಆಪತ್ ಸಂಕಟ ನ್ಯೂನೀಕರಣ ಪ್ರಬಂಧನ ಪ್ರಾಧಿಕರಣಸ್ಯಾನುಸಾರಂ ರವಿವಾಸರಾತ್ ಏಷಾ ಸಂಖ್ಯಾ ವರ್ಧಿತಾ ಅಸ್ತಿ. ನೇಪಾಳ ದೇಶಸ್ಯ ಅಷ್ಟ ಪ್ರಭಾವಿತ ಮಂಡಲೇಭ್ಯಃ ಶವಾಃ ಪ್ರಾಪ್ತಾಃ ರಕ್ಷಕಾಃ ಲುಪ್ತಾನ್ ಅನ್ವೇಷ್ಟುಂ ರಕ್ಷಯಿತುಂ ಚ ಲಗ್ನಾಃ ಸಂತಿ. ಅತ್ರಾಂತರೆ ಪ್ರಾಯಃ ವಿಭಿನ್ನಾಸು ಜಲ ವಿದ್ಯುತ್ ಪರಿಯೋಜನಾಸು ನ್ಯೂನಾತಿನ್ಯೂನಂ ತ್ರಯಸ್ತ್ರಿಂಶದುತ್ತರ ನವಶತಂ ಯಾವತ್ ಕರ್ಮಕರಾಃ ಬಾಧಿತಾಃ ಇತಿ ಮನ್ಯಂತೆ. ತಿಬ್ಬತ್ ಕ್ಷೇತ್ರೆ ಸಂಪ್ರತಿ ಮೃತಕಾನಾಂ ಸಂಖ್ಯಾ ಷೋಡಶ ಅಸ್ತಿ ಷಟ್ ಚತ್ವಾರಿಂಶದುತ್ತರ ಪಂಚಶತಂ ಯಾವತ್ ಜನಾಃ ಲುಪ್ತಾಃ ಸಂತಿ ಇತಿ ಉಚ್ಯತೆ. ಭಾರತೀಯಃ ಟೇಬಲ್ ಟೆನಿಸ್ ಕ್ರೀಡಕಃ ಅಂಕುರ್ ಭಟ್ಟಾಚಾರ್ಯಃ ಇತ್ಯೇಷಃ ಚೆಕ್ ರಿಪಬ್ಲಿಕ್ ಇತ್ಯತ್ರ WTT ಫೀಡರ್ ಒಲೊಮೋಕ್ ಸ್ಪರ್ಧಾಯಾಂ ಸ್ವಸ್ಯ ಪ್ರಥಮಂ WTT ಪುರುಷೈಕಲ ಉಪಾಧಿಂ ವಿಜಿತವಾನ್ ಇತಿ ವಾರ್ತಾಃ.
2: ಆಕಾಶವಾಣಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನೀವು ಕೇಳ್ತಿದ್ರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಮನಸ್ಸುಗಳ ಮಾತು ಮಧುರ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಪ್ರಾಣಿಗಳ ಪ್ರಪಂಚದಲ್ಲೇ ಒಂದು ಪುಟ್ಟ ಪ್ರಾಣಿ ತನ್ನ ಧೈರ್ಯ ಚಾಣಾಕ್ಷತನದಿಂದ ಎಂಥ ದೊಡ್ಡ ಪ್ರಾಣಿಯನ್ನು ಬೇಕಾದರೂ ಎದುರಿಸುವಂತಹ ಸಾಹಸಕ್ಕೆ ಕೈ ಹಾಕುತ್ತೆ. ಈ ರೀತಿಯಾದಂತಹ ಒಂದು ಪ್ರಾಣಿ ಇದೆ ಅಂದರೆ ನಂಬೋದಿಕ್ಕೆ ಸ್ವಲ್ಪ ಅಸಾಧ್ಯನೇ, ಆದರೆ ಅಸಾಧ್ಯ ಅನಿಸಿದ್ರೂ ನಿಜ. ಆ ಪುಟ್ಟ ಪ್ರಾಣಿಯ ಹೆಸರೇನು ಗೊತ್ತಾ? ಹನಿ ಬ್ಯಾಚರ್. ಇರೋದು ಕೇವಲ 2 ಅಡಿ ಉದ್ದ, 1 ಅಡಿ ಎತ್ತರ. ಮಾರ್ಟಿನ್ಗಳ ಕುಟುಂಬಕ್ಕೆ ಸೇರುವಂತಹ ಸದಸ್ಯ ಇದು. ತನ್ನ ದೇಹಕ್ಕಿಂತ 10 ಪಟ್ಟು ಎತ್ತರ ಉದ್ದ ಇರುವಂತಹ ಪ್ರಾಣಿಗಳ ಜೊತೆ ನೇರವಾಗಿ ಗಲಾಟೆ ನಿಂತು ಬಿಡುತ್ತೆ. ಅಷ್ಟೇ ಅಲ್ಲ, ಅವುಗಳನ್ನ ಹಿಮ್ಮೆಟ್ಟಿ ನಿಲ್ಲುತ್ತೆ. ಈ ಹನಿ ಬ್ಯಾಡ್ಜರ್ನ ರಚೇಲ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಇದರ ಹೆಸರೇನು ಗೊತ್ತಾ? ನೆಲಗರಡಿ. ಹಿಂದಿಯಲ್ಲಿ ಇದನ್ನ ಕಬರ್ ಬಿಜ್ಜು ಅಂತ ಕೂಡ ಕರೆಯಲಾಗುತ್ತೆ, ಅಂದ್ರೆ ಸಮಾಧಿಯಾಗಿಯೋನು ಅಂತ. ಸುಮಾರು ಸತಿ ಸಮಾಧಿಗಳನ್ನೆಲ್ಲ ಅಗದು ನಾಶ ಮಾಡುತ್ತಂತೆ ಇದು, ಹಾಗಾಗಿ ಇದಕ್ಕೆ ಕಬರ್ ಬಿಜ್ಜು ಅನ್ನುವಂತಹ ಹೆಸರು ಕೂಡ ಇದೆ. ಆಫ್ರಿಕಾ, ಏಷ್ಯಾ ಹಾಗೂ ಭಾರತ ಖಂಡದಲ್ಲೂ ಕೂಡ ಇದು ಕಾಣಸಿಗುತ್ತೆ. ಅಷ್ಟೇ ಅಲ್ಲದೆ ತುಂಬಾ ದೂರ ಯಾಕೆ, ನಮ್ಮ ಬಂಡೀಪುರ ಅರಣ್ಯದಲ್ಲೇ ಕಾಣಸಿಗುತ್ತೆ ಈ ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ ಸರ್ವಭಕ್ಷಕ ಹಾಗೂ ನಿರ್ಭಯ ಪ್ರಾಣಿ. ಹೆಚ್ಚಾಗಿ ಪೊದೆಗಳು ಹಾಗೆ ಮರುಭೂಮಿಯಲ್ಲಿ ವಾಸ ಮಾಡುತ್ತೆ ಹನಿ ಬ್ಯಾಡ್ಜರ್. ಇದರ ಬೆನ್ನಿನ ಮೇಲೆ ದಪ್ಪ ಸಡಿಲ ಬಿಳಿ ಬೂದು ಬಣ್ಣದ ಹೊದಿಕೆ ಇದೆ. ಈ ಹನಿ ಬ್ಯಾಡ್ಜರ್ಗಳು ಒಂಟಿಯಾಗಿ ಯಾರದೇ ಭಯವಿಲ್ಲದೆ ಓಡಾಡುವಂತಹ ಪ್ರಾಣಿ. ವಿಚಿತ್ರ ಶಬ್ದ ಮಾಡ್ತಾ ದಾಳಿ ಮಾಡುತ್ತೆ. ಅದರ ಶಬ್ದ ಮತ್ತು ದಾಳಿಯ ರಭಸಕ್ಕೆ ಯಾವುದೇ ಪ್ರಾಣಿಯನ್ನ ಕೂಡ ಬೆಚ್ಚಿ ಬೀಳಿಸುತ್ತೆ. ಅತ್ಯಂತ ವಿಷಕಾರಿ ಸರ್ಪಗಳ ಜೊತೆ ಹೋರಾಡಿ ಹಾವಿನಿಂದ ಅನೇಕ ಬಾರಿ ಕಚ್ಚಿಸ್ಕೊಂಡ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಮತ್ತೆ ಚೇತರಿಸಿಕೊಂಡಿರುತ್ತೆ.

ನನ್ನ ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ? ಈ ದಾರಿಲ್ ಬೇಡ, ಹಂಗೆ ಹೋಗಿ.

0: ನೀವ್ ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಪ್ರಾಣಿಗಳ ಪ್ರಪಂಚದ ಅತ್ಯಂತ ಧೈರ್ಯ ಪ್ರಾಣಿ ಹನಿ ಬ್ಯಾಡ್ಜರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೆಸರೇ ಹೇಳೋ ಹಾಗೆ ಇದಕ್ಕೆ ಜೇನು ಅಂದ್ರೆ ತುಂಬಾ ಇಷ್ಟ. ಜೇನು ಹಾಗೆ ಜೇನಿನ ಲಾರ್ವಾಗಳನ್ನ ಕೂಡ ಇದು ತಿನ್ನತ್ತೆ. ಅಷ್ಟೇ ಅಲ್ಲದೆ ಹಾವು, ಕೀಟ, ಹಕ್ಕಿ ತಿನ್ನೋದಿಕ್ಕೆ ಏನೇನು ಸಾಧ್ಯನೋ ಎಲ್ಲವನ್ನ ತಿನ್ನಬಹುದಾದಂಥ ಪ್ರಾಣಿ ಇದು. ಕೆಲವು ಸಂದರ್ಭಗಳಲ್ಲಿ ಹಣ್ಣು ಹಾಗೆ ಬೇರೆ ಬೇರೆ ಬೇರುಗಳನ್ನ ಕೂಡ ಇದು ತಿನ್ನತ್ತೆ. ನೋಡೋದಿಕ್ಕೆ ಸಣ್ಣ ಪ್ರಾಣಿಯಂತೆ ಕಂಡ್ರೂ ಯಾವ ಪ್ರಾಣಿಯನ್ನು ಬೇಕಾದರೂ ಅತ್ಯಂತ ಸುಲಭವಾಗಿ ಭಯವಿಲ್ಲದೆ ಎದುರಿಸುತ್ತೆ. ಈ ಪ್ರಾಣಿಯನ್ನ ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಆನಿಮಲ್ ಅಂತ ಕರೀತಾರೆ. ಸಿಂಹಗಳು, ಚಿರತೆ, ಹುಲಿಗಳ ಜೊತೆ ಕೂಡ ಇದು ಅತ್ಯಂತ ಸಲೀಸಾಗಿ ಸೆಣಸಾಡುತ್ತೆ. ಅದಕ್ಕೆ ಈ ಪ್ರಾಣಿಗಳು ಕೂಡ ಹನಿ ಬ್ಯಾಡ್ಜರ್ನ ತಂಟೆಗೆ ಬರೋದಿಲ್ಲ. ಗಿನ್ನಿಸ್ ದಾಖಲೆಯಲ್ಲೇ ಹನಿ ಬ್ಯಾಡ್ಜರ್ ವಿಶ್ವದ ಅತ್ಯಂತ ನಿರ್ಭೀತ ನಿರ್ಭಯ ಪ್ರಾಣಿ ಅಂತ ಗುರುತಿಸಿಕೊಂಡಿದೆ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ಈ ಹೊತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯ್ಸ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
2: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.
3: ಜನ್ಧನ್ ಅಕೌಂಟ್ಸ್ ಹ್ಯಾವ್ ಬೀನ್ ಓಪನ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಕೆಪಿಎಸ್ಸಿ ಹಗರಣ ಕುರಿತಂತೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಪಿಎಸ್ಸಿ ಮೂಲಕ ಬಿಜೆಪಿ ವಿರುದ್ದ ಹೋರಾಟ ನಡೆಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಭೂಮಿ ಗ್ಯಾರಂಟಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ರಾಜ್ಯದ ಎಲ್ಲ ಭೂ ಮಾಲೀಕರಿಗೂ ಅನ್ವಯವಾಗಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ನಿರ್ದೇಶನದ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದ ವತಿಯಿಂದ ಇಂದು ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಒಟ್ಟು 16 ಘಟಕಗಳಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಬಳಸಲಾದ ಎಣ್ಣೆ, ಮೊಸರು ಸೇರಿದಂತೆ ಹಲವು ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲಿಸುವ ಸಲುವಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಗುರುತಿಲ್ಲದ ಬ್ರ್ಯಾಂಡಿಂಗ್ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ ಇಲಾಖೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣೆ ವ್ಯವಸ್ಥೆಗಳನ್ನು ಅಳವಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ತ್ವರಿತಗೊಳಿಸಲಿದೆ ಎಂದು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಸೌರೀಕರಣ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸೌರ ಫಲಕ ಅಳವಡಿಸಲು ಅನುಕೂಲಕರವಾದ ಮೇಲ್ಛಾವಣೆ ಸ್ಥಳಾವಕಾಶ ಹೊಂದಿರುವ ಜಿಲ್ಲಾಧಿಕಾರಿಗಳ ಕಚೇರಿಗಳು ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದ್ದಾರೆ. ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮೊದಲು ಕಟ್ಟಡದ ಸ್ವಂತ ಬಳಕೆಗೆ ವಿನಿಯೋಗಿಸಲಾಗುವುದು, ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಉಪಕ್ರಮವು ಇಂಧನ ಭದ್ರತೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರಲ್ಲಿ ಸ್ವಯಂ ಶಿಸ್ತು ಮೂಡದೆ ಹೋದರೆ ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಯಾದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅಸಾಧ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ಮಾಜಿ ಮಹಾಪೌರರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಗ್ರ ಸ್ಥಾನವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಮಹಾಪೌರರು ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದು, ಎಲ್ಲಾ ಕಡೆ ರುದ್ರಭೂಮಿಗಳ ಅಭಿವೃದ್ಧಿಯಾಗಬೇಕು, ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಬೇಕು, ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಮರಗಳ ರೆಂಬೆ ಕೊಂಬೆಗಳ ತೆರವು ಕಾರ್ಯಾಚರಣೆ ಸರಿಯಾಗಿ ಮಾಡಬೇಕು, ಉದ್ಯಾನಗಳಲ್ಲಿ ಆಟಿಕೆಗಳನ್ನು ಬದಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ 10 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜ್ ಕನ್ನಾಳೆ ಅವರನ್ನು 10 ದಿನಗಳ ಕಾಲ ಸಿಎಡಿ ಕಸ್ಟಡಿಗೆ ಒಪ್ಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆಗಳ ತಿದ್ದುಪಡಿ ಸೇರಿದಂತೆ ಇತರೆ ಅಕ್ರಮಗಳ ಕುರಿತು ಹೆಚ್ಚಿನ ವಿಚಾರಣೆ ಮತ್ತು ತನಿಖೆಗೆ ಅನುಕೂಲಕರವಾಗುವಂತೆ ನ್ಯಾಯಾಲಯ ಸೆಪ್ಟೆಂಬರ್ 9 ಸಿಎಡಿ ಕಸ್ಟಡಿಗೆ ವಹಿಸಿದೆ. ನೇಮಕಾತಿ ಪ್ರಕ್ರಿಯೆ ಭಾಗವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ತರಬೇತಿ ನೀಡಲಾಗಿದೆ ಎಂಬ ಕುರಿತಂತೆಯೂ ಸಿಐಡಿ ತನಿಖೆ ನಡೆಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಮುಂದಿನ ಎರಡು ತಿಂಗಳೊಳಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಅವರು, ಮಂಜೂರಾದ ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ಹಣ ಖರ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಗಮನ ಸೆಳೆದಾಗ ಹೆಚ್ಚುವರಿ ಮೊತ್ತವನ್ನು ಲೋಕೋಪಯೋಗಿ ಮತ್ತು ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾಗಿ ಶೇ50%ರಷ್ಟು ಭರಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಹಾಸನಾಂಬ ಉತ್ಸವವನ್ನು ಈ ಬಾರಿ ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ಹಾಸನ ನಗರದ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕಾಮಗಾರಿ ಕುರಿತಂತೆಯೂ ಸಚಿವರು ಪ್ರಗತಿ ಪರಿಶೀಲನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳು ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸೌಲಭ್ಯಗಳನ್ನು ಕಲ್ಪಿಸಲು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕು ಎಂದು ಹೇಳಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಹೆಚ್ಚುವರಿ ಹೊಣೆ ನೀಡಿ ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವ ಪುಟ್ಟರಂಗಶೆಟ್ಟಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಅಮೃತ್ 2 ಯೋಜನೆಯಡಿ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶೀಘ್ರವೇ ಮನೆ ಮನೆಗೆ ನಲ್ಲಿ ಸಂಪರ್ಕ ಮಾಡಿಸುವಂತೆ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೆ 14 H1N1 ವೈರಲ್ ಜ್ವರ ದೃಢಪಟ್ಟಿದ್ದು ಯಾವುದೇ ಭಯ ಹಾಗೂ ಆತಂಕ ಬೇಡ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಪರಶುರಾಮ್ ತಿಳಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ವೈರಲ್ ಸೋಂಕು ಸಾಮಾನ್ಯ ನೆಗಡಿ, ಕೆಮ್ಮು ಮತ್ತು ಜ್ವರದಂತೆ ಇರಲಿದ್ದು ಬಹುತೇಕ 2-3 ದಿನಗಳಲ್ಲಿ ತಾನಾಗಿಯೇ ಗುಣಮುಖವಾಗುತ್ತದೆ. ಆದಾಗ್ಯೂ ಸಣ್ಣ ಮಕ್ಕಳು, ವಯೋವೃದ್ಧರು ಹಾಗೂ ಬಿಪಿ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಎಚ್ಐವಿ ಮತ್ತು ಟಿಬಿಯಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರ್ಲಕ್ಷ್ಯ ತೋರದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ದಾರೆ. H1N1 ಸೋಂಕು ದೃಢಪಟ್ಟಲ್ಲಿ COVID-19 ಮಾದರಿಯಲ್ಲೇ ರೋಗಿಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನಾಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಮೆಟ್ಟೂರು ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ನೀರು ಬಿಡುಗಡೆಯಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭತ್ತದ ಕೃಷಿಗೆ ತಯಾರಿ ನಡೆಸುತ್ತಿರುವ ತಮಿಳುನಾಡಿನ ರೈತರಲ್ಲಿ ಸಮಾಧಾನ ತಂದಿದೆ. ಕರ್ನಾಟಕದ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಲ್ಲಿ ನೀರಿನ ಏರಿಕೆ ಕಂಡುಬಂದಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇತ್ತ ಮಂಡ್ಯದಲ್ಲಿ ನೀರು ಬಿಡುಗಡೆ ಖಂಡಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಂಶೋಧನೆಗಳು ಪುಸ್ತಕದ ಹಾಳೆಗೆ ಸೀಮಿತವಾಗದೆ ಸಮಾಜದ ಅಗತ್ಯತೆಗಳನ್ನು ಗುರುತಿಸಿ ಕೊಡುಗೆ ನೀಡಬೇಕು ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಹಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: 3 ಕಾಲೇಜಿನಲ್ಲಿ
2: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವಂತಹ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಸಮಯ ಆಗ್ತಾ ಇದೆ 6:53. ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ? ತಂಪಾದ ಹೊತ್ತಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ವೆರಿ ವೆರಿ ಸಿಂಪಲ್ ಕಣ್ರಿ. ನಾವು ಮಾತಾಡ್ತಿರುವಂತಹ ಟಾಪಿಕ್ ಏನು ಗೊತ್ತಾ? ಫೋಟೋ ತೆಗೆಯೋದಕ್ಕೆ ಅಥವಾ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಾಕಷ್ಟು ಜನರಿಗೆ ಫೋಟೋ ತೆಕ್ಕೊಳ್ಳೋದು, ಪ್ರತಿಯೊಂದು ಕ್ಷಣವನ್ನು ಮೆಮೊರಬಲ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುವಂತಹ ಒಂದು ವಿಷಯ, ಒಂದು ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಕೂಡ ಪ್ರತಿಯೊಂದು ಕ್ಷಣವನ್ನು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಫೋಟೋಗಳನ್ನು ತೆಗಿತಾ ಇರ್ತಾರೆ. ಸೊ ಇವತ್ತು ನಾವು ಮಾತಾಡ್ತಿರುವಂತಹ ಟಾಪಿಕ್ ಇಸ್ ವೆರಿ ವೆರಿ ಸಿಂಪಲ್. ನಿಮ್ಮ ಮೊಬೈಲ್ಗಳಲ್ಲಿ ಫೋಟೋ ಗ್ಯಾಲರಿ ಇರುತ್ತಲ್ವಾ, ಅಥವಾ ಆಲ್ಬಮ್ಮು ಅಥವಾ ಫೋಟೋಸ್ನ ನೋಡೋಕೆ ಅಂತ ಒಂದು ಇದಿರುತ್ತಲ್ವಾ, ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನಲ್ಲಿ ಎಷ್ಟು ಫೋಟೋಗಳಿರುತ್ತೆ, ಸಾಕಷ್ಟು ಫೋಟೋಗಳಿರುತ್ತೆ. ಫೋಟೋ ಫೋಟೋ ಫೋಟೋ ಫೋಟೋ ಸ್ಕ್ರೋಲ್ ಮಾಡಿದಷ್ಟು ಫೋಟೋಗಳು ಇವಾಗ ಸಿಗುವಂತಹ ಮೊಬೈಲ್ಗಳಂತೂ ಸಿಕ್ಕಾಪಡೆ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಸಿಗುತ್ತೆ. ಸೊ ಎಷ್ಟೊಂದು ಫೋಟೋಗಳನ್ನು ತೆಗಿತೀರಾ? ಸೊ ನೀವು ಯಾವ ಟೈಪ್ ಆಫ್ ಪರ್ಸನ್, ಪ್ರತಿಯೊಂದು ಕ್ಷಣವನ್ನು ನೀವು ಡಾಕ್ಯುಮೆಂಟ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ, ಅಥವಾ ನನಗೆ ಫೋಟೋ ತೆಗೆಯೋದೆಲ್ಲ ಇಷ್ಟ ಇಲ್ಲ ಮೇಡಮ್, ಬರೀ ಫೋಟೋ ಕ್ಯಾಮರಾ ಹಿಂದೆ ನಿಂತ್ಕೊಳ್ತೀನಿ ನಾನು ಅಂತ ಅಂದ್ಕೊಳ್ತೀರಾ? ಸೊ ನೀವು ಯಾವ ಟೈಪ್ ಆಫ್ ಪರ್ಸನ್, ನೀವು ಫೋಟೋಗಳನ್ನು ತೆಗೆದಿದ್ದರೆ ನಿಮ್ಮ ಫೋಟೋಗಳು ಕೇವಲ ಫೋಟೋಗಳಾಗಿರಲ್ಲ ಅಲ್ವಾ, ಅದಕ್ಕೆ ಒಂದು ಕಥೆ ಅಂತೂ ಇದ್ದೇ ಇರುತ್ತೆ. ಸೊ ಫೋಟೋ ಗ್ಯಾಲರಿ ಅಂತಂದರೆ ಕೇವಲ ಫೋಟೋಗಳಷ್ಟೇ ಅಲ್ಲ, ಅದೊಂದು ಕಥೆಯ ಕಲೆಕ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವು ಏನು ಮಾಡಬೇಕು ಅಂತಂದರೆ ವೆರಿ ಸಿಂಪಲ್, ನನಗೆ ಒಂದು ಮೆಸೇಜನ್ನು ಕಳಿಸ್ಬೇಕು 9480909013 ಈ ಒಂದು ಸಂಖ್ಯೆಗೆ. ವಾಟ್ಸಪ್ ಮುಖಾಂತರ ನೀವು ನನಗೆ ಮೆಸೇಜನ್ನು ಕಳಿಸ್ಬೇಕು. ಏನಂತ ಕಳಿಸ್ತೀರಾ? ಯಾವುದಾದ್ರೂ ಒಂದು ಫೋಟೋಗೆ ಒಂದು ಕಥೆ ಇರುತ್ತೆ ಅಲ್ವಾ. ಸೊ ನೀವು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಫೋಟೋ ತೆಗೆದ್ರಿ, ಈ ಫೋಟೋ ತೆಗೆದಿದ್ದಕ್ಕೆ ಕಾರಣ ಅಥವಾ ಇದರ ಕತೆ, ಈಗ ನಾನು ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀನಿ, ಒಂದು ಮಾಲ್ಗೂ ಎಲ್ಲೋ ಹೋಗಿರ್ತೀನಿ, ಒಂದು ದೊಡ್ಡ ಸೆಲೆಬ್ರಿಟಿಯನ್ನು ನೋಡ್ತೀನಿ, ಅವರ ಜೊತೆ ಒಂದು ಫೋಟೋನ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇದು ನನ್ನ ಕತೆ. ಸೆಲೆಬ್ರಿಟಿ ಅಂದರೆ ನನಗೆ ಸಿಕ್ಕಾಪಡೆ ಇಷ್ಟ, ಅವ್ರನ್ನ ನೋಡಿ ನಾನು ಫೋಟೋನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ, ಇನ್ನೂ ಕೂಡ ಅದು ನನ್ನ ಮೊಬೈಲ್ ಗ್ಯಾಲರಿಯಲ್ಲಿ ಇದೆ ಅಂತ. ಇದೊಂದು ಸಣ್ಣ ಎಕ್ಸಾಂಪಲ್ ಕತೆ. ಸೊ ಈ ರೀತಿ ನೀವು ಕೂಡ ನನ್ನ ಜೊತೆ ಹಂಚ್ಕೊಳ್ಬೋದು 9480909013 ಈ ಒಂದು ಸಂಖ್ಯೆಗೆ. ವಾಟ್ಸಾಪ್ ಮುಖಾಂತರ ನಿಮ್ಮ ಫೋಟೋ ಕತೆ ಏನು ನನ್ನ ಜೊತೆ ಹಂಚ್ಕೊಳ್ಳಿ. ಬೇಗ ಬೇಗ ಸಂದೇಶಗಳನ್ನು ಕಳಿಸ್ಕೊಡಿ, ನಿಮ್ಮ ಕಥೆಯನ್ನು ನಾನು ಕೂಡ ಆನ್ ಏರ್ ಓದ್ತೀನಿ.

0: ರಂಗೋಲಿ
1: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: 5 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
1: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಸೆಪ್ಟೆಂಬರ್ 1 ಕನ್ನಡ ಕಾಮನಬಿಲ್ಲಿಗೆ 25ರ ಹರುಷ. ಎಲ್ಲೆಲ್ಲೂ ಕೂಡ ಸಂಭ್ರಮ ಸಂಭ್ರಮ ಸಂಭ್ರಮ. ಸ್ಟುಡಿಯೋದಲ್ಲಂತೂ ಸಿಕ್ಕಾಬಡೆಯ ರಂಗೇರ್ತಾ ಇದೆ. ನಾಳಿನ ಸೆಲೆಬ್ರೇಷನ್ ಮೂಡ್ ಅಂತೂ ಆನ್ ಆಗಿದೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಕಾಯ್ತಾ ಇರಿ. ವಿಶೇಷ ಕಾರ್ಯಕ್ರಮಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ನಾಳೆ ಸಾಕಷ್ಟು ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ನಮ್ಮ ಒಂದು FM ರೇನ್ಬೋ ಆನಿವರ್ಸರಿ ಸ್ಪೆಷಲ್ಗೆ. ಹಾಗಾದ್ರೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ, ಹಾಗೆ ನಾನು ಹೇಳಿದ್ನಲ್ವಾ, ಫೋಟೋ ಗ್ಯಾಲರಿ. ನಾಳೆ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಸಿಕ್ಕಾಬಡೆ ಫೋಟೋಗಳನ್ನು ತೆಗೆಯೋದಿದ್ದೇ ಇರುತ್ತೆ ಸೆಲೆಬ್ರಿಟೀಸ್ ಜೊತೆ. ಹಾಗೆ ಎಲ್ಲರೂ ಕೂಡ ಎಲ್ಲ ಆರ್ಜಿಗಳು ಕಲರ್ಫುಲ್ ಆಗಿ ಬಂದಿರ್ತಾರೆ. ಸೊ ಎಲ್ಲರೂ ಕೂಡ ಸಿಕ್ಕಾಬಡೆ ಫೋಟೋಗಳನ್ನು ಹಂಚಿಕೊಂಡು ತೆಕ್ಕೊಂಡು ಮಜಾ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಜೊತೆ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ಬೋದು. ಹಾಗಾದರೆ ನಮ್ಮ ಫೋನ್ ಗ್ಯಾಲರಿ ಅಲ್ಲಿ, ಇದೊಂದು ಡಿಜಿಟಲ್ ಡೈರಿ ಅಂತ ಹೇಳಿದರೆ ತಪ್ಪಾಗಲ್ಲ. ನಮ್ಮ ಫೋನ್ ಗ್ಯಾಲರಿ ಒಂದು ಚಿಪ್ಪುಟ್ಟ ಮಿನಿ ಡೈರಿ ಇದೆ ಹಾಗೆ. ಯಾಕಂದರೆ ಅಲ್ಲಿ ಫೋಟೋಗಳಿರುತ್ತೆ, ಸ್ಕ್ರೀನ್ಶಾಟ್ಸ್ ಇರುತ್ತೆ, ಸೆಲ್ಫೀಸ್ ಇರುತ್ತೆ, ಊಟದ ಪಿಕ್ಚರ್ಸ್ ಇರುತ್ತೆ, ವೀಡಿಯೋಗಳಿರುತ್ತೆ, ನಾವು ದಿನನಿತ್ಯ ಮಾಡುವಂತಹ ಎಲ್ಲ ಕತೆಗಳು ಫೋನ್ನಲ್ಲಂತೂ ಇದ್ದೇ ಇರುತ್ತೆ. ಸೊ ಇದೊಂಥರ ಮಿನಿ ಡೈರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮಗೆ ನಿಮ್ಮ ಮಿನಿ ಡೈರಿ ಹೇಗಿದೆ, ಯಾವ ಫೋಟೋಸ್ ತೆಗಿತೀರಾ, ನೀವು ಫೋಟೋ ಮುಂದೆಗಡೆ ನಿಂತು ಕ್ಯಾಮರಾ ಹಿಂದೆನಾ ಕ್ಯಾಮರಾ ಮುಂದೆನಾ, ಸೊ ನಿಮ್ಮ ಒಂದು ಪುಟ್ಟ ಕಥೆಯನ್ನು ನೀವು ನನ್ನ ಜೊತೆ ಹಂಚ್ಕೊಳ್ಳಿ. ಯಾವುದಾದ್ರೂ ಒಂದು ಫೋಟೋನ ತಗೊಳ್ಳಿ, ಆ ಒಂದು ಫೋಟೋ ಯಾಕೆ ನಿಮಗೆ ತುಂಬ ಸ್ಪೆಷಲ್, ಅಥವಾ ನೀವು ಮೊದಲು ತೆಗೆದಂತಹ ಫೋಟೋ ಇರ್ಬೋದು, ಅಥವಾ ನಿಮ್ಮ ಮಕ್ಕಳು ಆಟ ಆಡುವಂತಹ ಫೋಟೋ ಇರ್ಬೋದು. ಸೊ ಇವೆಲ್ಲವೂ ಕೂಡ ತುಂಬಾ ಸ್ಪೆಷಲ್ ಆಗುತ್ತೆ. ಒಂದು ಫೋಟೋನ ತಗೊಂಡು ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸಾವಿರಾರು ಫೋಟೋಗಳಿರುತ್ತೆ, ಸಾವಿರಾರು ನೆನಪುಗಳಿರುತ್ತೆ. ಒಂದೇ ಒಂದು ಫಂಕ್ಷನ್ಗೆ ಹೋಗಿ 100 ಫೋಟೋ ತೆಗೆದಿರ್ತೀವಿ, ಆದರೆ ತಿಂಗಳುಗಳ ನಂತರ ಈ ಒಂದು ಗ್ಯಾಲರಿ ನೋಡಿದ್ರೆ ಬರೀ 100 ಫೋಟೋಸ್. ಈ ಒಂದು 100 ಫೋಟೋಗಳಲ್ಲಿ 2-3 ಫೋಟೋ ಮಾತ್ರ ನಮಗೆ ಇಷ್ಟ ಆಗುತ್ತೆ. ಕೆಲವೊಮ್ಮೆ ಫೋಟೋಗಿಂತ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ನೆನಪೇ, ಆ ಒಂದು ಸಂದರ್ಭವೇ ಹೆಚ್ಚು ಸ್ಪೆಷಲ್ ಅಂತ ಅನ್ಸುತ್ತೆ. ಏನಂತೀರಾ? ಸೊ ನೀವು ನನಗೆ ಸಂದೇಶವನ್ನು ಕಳಿಸೋದನ್ನು ಮರಿಬೇಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೆ ನನ್ನ ಮುಸಿರು.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೈನ್ಬೋ ರಾಗ.

ಸಮಯ ಆಗ್ತದೆ 7:15. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸಾಗ್ತಾ ಇದೆ. ಫೋಟೋ ಗ್ಯಾಲರಿ ಬಗ್ಗೆ ಮಾತಾಡ್ತಾ ಇದ್ವಿ. ಫೋನ್ನಲ್ಲಿರುವಂತಹ ಗ್ಯಾಲರಿಯಲ್ಲಿ ಯಾವ್ಯಾವ ಥರದ ಫೋಟೋಗಳಿರುತ್ತೆ, ಫೋಟೋಗಳನ್ನ ಮರ್ತೇ ಹೋಗ್ಬಿಡ್ತೀವಿ ಕೆಲವೊಂದ್ಸತಿ, ಸಾವಿರಾರು ಫೋಟೋ ತೆಗಿತಾ ತೆಗಿತಾ ಹಳೆ ಫೋಟೋಗಳನ್ನೇ ಮರ್ತೋಗ್ಬಿಡ್ತೀವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳು ಕೂಡ ತುಂಬಾ ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಆರತಿ ಅವರು ರಾಮನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಾನು ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಆ ಫಂಕ್ಷನ್ ಅಲ್ಲಿ ಸಿಕ್ಕಾಬಟ್ಟೆ ಫೋಟೋ ತೆಕ್ಕೊಂಡ್ವಿ. ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಫೋಟೋಗೋಸ್ಕರ ಅಂತಾನೆ ನಾವು ರೆಡಿಯಾಗಿ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಫೋಟೋನೆಲ್ಲ ಕೂಡ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಎಷ್ಟೋ ಬಾರಿ ನಾವು ಮೀಟ್ ಆದಾಗ ಕೂಡ ಫೋಟೋಗಳನ್ನು ತೆಕ್ಕೊಂಡಿದ್ದೀವಿ, ಅದೆಲ್ಲವೂ ಕೂಡ ನನ್ನ ಗ್ಯಾಲರಿಯಲ್ಲಿ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಹಾಗೆ ಮಾಡ್ತಾರಲ್ವ, ಎಲ್ಲ ಫಂಕ್ಷನ್ಗಳಲ್ಲೂ ಎಲ್ಲೇ ಹೋದ್ರೂ ಏನೇ ಮೀಟ್ ಯಾರನ್ನೇ ಮೀಟ್ ಮಾಡಿದ್ರು ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡು ಗ್ಯಾಲರಿಯಲ್ಲಿ ಖಂಡಿತ ಇದ್ದೇ ಇರುತ್ತೆ ಅಂತ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಇವರು ಯಾರು ಗೊತ್ತಾ, ಇವರ ಹೆಸರು ಸಂಗೀತಾ ಅಂತೆ. ಸಂಗೀತಾ ಅನ್ನೋರು ನಮಗೆ ಸಂದೇಶವನ್ನು ಕಳಿಸಿರೋದು, ಚನ್ನರಾಯಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರೇ

ಹೇಳ್ತಾರೆ ಅಂತಂದರೆ, ನನಗೆ ಫೋಟೋ ತೆಗೆಯೋದು ತುಂಬಾ ಒಳ್ಳೆಯ ಅಭ್ಯಾಸ ಅಂತ ಅನಿಸುತ್ತೆ. ಯಾಕಂದರೆ ಫೋಟೋ ತೆಗೆದುಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ, ಫೋಟೋ ತೆಗೆದು ಅದನ್ನು ಕ್ಯೂಟಾಗಿ ಒಂದಷ್ಟು ಪ್ರಿಂಟ್ಗಳನ್ನು ಹಾಕಿಸ್ಕೊಳ್ತೀನಿ. ಯಾಕಂದರೆ ನಾನು ಈ ಡಿಜಿಟಲ್ ಯುಗವನ್ನು ನಂಬೋದಿಲ್ಲ ಮೇಡಮ್, ಆಫ್ಲೈನ್ ಹಾರ್ಡ್ ಕಾಪಿಯನ್ನು ಜಾಸ್ತಿ ನಂಬ್ತೀನಿ ಅಂತ ಹೇಳ್ತಿದ್ದಾರೆ. ಬಹುಶಃ ಇವರ ಮಾತನ್ನು ನಾನು ಕೂಡ ಒಪ್ತೀನಿ. ಯಾಕಂದರೆ ನನಗೂ ಕೂಡ ಸಿಕ್ಕಾಬಡೆ ಇಷ್ಟ ಫೋಟೋಗಳನ್ನು ತೆಗೆದು ಅದನ್ನು ಪ್ರಿಂಟ್ ಮಾಡಿ. ಮುಂಚೆ ಎಲ್ಲ ಇರ್ತಿತ್ತಲ್ಲ, ನಮ್ಮಲ್ಲಿ ಪುಟ್ಟ ಆಲ್ಬಮ್ ಇರ್ತಿತ್ತು, 6x4 ಸೈಜಲ್ಲಿ ಫೋಟೋಗಳಿರ್ತಿದ್ವು. ಆ ಆಲ್ಬಮ್ಗಳನ್ನು ನಾವು ಇನ್ನೂ ಕೂಡ ತಿರುವಾಕಿ ನೋಡಿದ್ರೆ ಎಷ್ಟೊಂದು ಮೆಮೊರೀಸ್ ಇರುತ್ತೆ ಅದರಲ್ಲಿ. ಸೊ ಆ ರೀತಿ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬ ಮುಂದೆ ಹೋಗಿದೆ. ಸೊ ಸಾಕಷ್ಟು ವೇಸಲ್ಲಿ ನೀವು ಫೋಟೋಗಳನ್ನು ತೆಕ್ಕೋದು. ಅಷ್ಟೇ ಅಲ್ಲ, ಫೋಟೋ ಇಲ್ಲದಿದ್ರು ಕೂಡ ಫೋಟೋ ಬಂದಂಗೆ ಮಾಡ್ಬೋದು ಇವತ್ತಿನ AI ಯುಗದಲ್ಲಿ. ಬಟ್ ನನಗೆ ಪರ್ಸ್ನಲಿ ನೀವು ಕೇಳಿದ್ರೆ ಈ ಒಂದು ಸಾಫ್ಟ್ ಕಾಪಿ ಏನಿದೆಯಲ್ಲ, ಇದು ಇದಕ್ಕಿಂತ ಹಾರ್ಡ್ ಕಾಪಿ ಬಹಳ ಇಷ್ಟ ಆಗುತ್ತೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿದ್ರೆ ಅದನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳೋದು ನನ್ನ ಅಭ್ಯಾಸ. ಸೊ ನಿಮ್ಮ ಫೋಟೋ ಗ್ಯಾಲರಿ ಏನನ್ನುತ್ತೆ, ಯಾವುದಾದ್ರೂ ಒಂದು ಫೋಟೋವಿನ ಕತೆ ನಮ್ಮ ಜೊತೆ ಹಂಚ್ಕೊಳ್ಳಿ 9408090103 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯಾಗಿದೆ 7:27 ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಫೋಟೋ ಗ್ಯಾಲರಿ ಅಥವಾ ಫೋನ್ ಗ್ಯಾಲರಿ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ನಾನು ಪ್ರತಿ ಬಾರಿಯೂ ಮೇಲ್ಕೋಟೆ ಜಾಗಕ್ಕೆ ಹೋಗ್ತೀನಿ. ಸೊ ಎವ್ರಿ ಟೈಮ್ ಹೋದಾಗಲೂ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ ಫೋಟೋಗಳನ್ನು ತಗೊಂಡು ಬರ್ತೀನಿ. ಸೊ ಒಂದ್ಸತಿ ನಾನು ಅಲ್ಲಿರುವಂತಹ ಮಂಕೀಸ್ ಫೋಟೋ ತೆಗೆದಿದ್ದೀನಿ, ಹಾಗೆ ಅಲ್ಲಿರುವಂತಹ ಗೋಟ್ಸ್ ಫೋಟೋ ತೆಗೆದಿದ್ದೀನಿ, ಜೊತೆಗೆ ಸಣ್ಣ ಸಣ್ಣ ಗುಬ್ಬಚ್ಚಿಗಳೆಲ್ಲದರ ಫೋಟೋವನ್ನು ಕೂಡ ನಾನು ತೆಗೆದಿದ್ದೀನಿ. ಇವಾಗ ಬೆಂಗಳೂರಂತಹ ಸಿಟಿಗಳಲ್ಲಿ ಈ ಗುಬ್ಬಚ್ಚಿಗಳನ್ನು ನೋಡೋದೇ ಅಪರೂಪ ಆಗಿಬಿಟ್ಟಿದೆ. ಸೊ ಇದಕ್ಕೆ ಇದನ್ನು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ನನ್ನ ಮೊಬೈಲ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೋಟೋಗಳು ಹೇಗಂತಂದರೆ, ಕೆಲವರು ಮೊಬೈಲ್ನಲ್ಲಿ ಯಾವಾಗಲೂ ಇಟ್ಕೊಂತಾರೆ, ಕೆಲವರು ಆ ಒಂದು ಸಂದರ್ಭದಲ್ಲಿ ಫೋಟೋಗಳನ್ನು ಹೊಡೆದು ಇನ್ನೊಂದು 2-3 ತಿಂಗಳಾದ್ಮೇಲೆ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ, ಇನ್ನು ಕೆಲವರು ಸಾಕಷ್ಟು ಸ್ಕ್ರೀನ್ಶಾಟ್ಗಳನ್ನು ಹೊಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಸೊ ನೀವು ಏನನ್ನಾದರೂ ನೋಡ್ತಾ ಇದ್ದೀರಾ, ಆ ಒಂದು ರೆಫರೆನ್ಸ್ ಬೇಕು ಅಂತಂದರೆ ಪಟ್ ಅಂತ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ತೀವಿ. ಇನ್ನು ಕೆಲವರು ಫುಡ್ ಫೋಟೋಗ್ರಫಿ, ಈಗಂತೂ ಇದು ಸಿಕ್ಕಾಪಟ್ಟೆ ಎಲ್ಲರೂ ಮಾಡ್ತಾರೆ, ತಿನ್ನೋದಕ್ಕಿಂತ ಜಾಸ್ತಿ ಫೋಟೋಗಳನ್ನೇ ತೆಗಿತಾ ಇರ್ತಾರೆ ಅಂತ ಅನ್ಸುತ್ತೆ. ಯಾವುದೇ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟವನ್ನು ಆರ್ಡರ್ ಮಾಡಿ ಫಸ್ಟ್ ಫೋಟೋ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಾಕಿ ನಂತರ ಊಟವನ್ನು ಮಾಡೋದು. ಫುಡ್ ಫೋಟೋಗ್ರಫಿ, ರೆಸ್ಟೋರೆಂಟ್ ಫೋಟೋಗ್ರಫಿ, ಹೀಗೆ ಸಾಕಷ್ಟು ಫೋಟೋಗಳು, ಸಾಕಷ್ಟು ವೆರೈಟೀಸ್ ಆಗಿರುವಂತಹ ಫೋಟೋಗಳು ನಮ್ಮ ಗ್ಯಾಲರಿಯಲ್ಲಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು ವರ್ಷಾನುಗಟ್ಟಲೆಯ ಹಳೆಯ ಫೋಟೋಗಳಂತೂ ಬೇಜಾನಿರುತ್ತೆ ಬಿಡಿ, ಯಾವಾಗ ತಿರುಗಿ ನೋಡಿದಾಗ್ಲೂ ಒಂದು ಸಣ್ಣ ಜಲಕ್, ಆ ಒಂದು ಮೆಮೊರಿ ನಮ್ಮ ತಲೆಗೆ ಬಂದೇ ಬರುತ್ತೆ. ಇನ್ನು ಗ್ಯಾಲರಿನ ಕ್ಲೀನ್ ಮಾಡಬೇಕು, ಈ ಒಂದು ಫೋಟೋಗಳನ್ನು ಕ್ಲೀನ್ ಮಾಡಬೇಕು ಅಂತ ಅನ್ಕೊಳ್ತಾನೆ ಇರ್ತೀವಿ, ಡಿಸೈಡ್ ಮಾಡ್ತಾನೆ ಇರ್ತೀವಿ, ಬಟ್ ತೆಗೆದು ನೋಡಿದಾಗ ಯಾವ ಫೋಟೋನ ಡಿಲೀಟ್ ಮಾಡಬೇಕು ಅನ್ನೋದು ಗೊತ್ತೇ ಆಗಲ್ಲ. ಇದಾಗಿತ್ತು ಇವತ್ತಿನ ಫೋಟೋ ಗ್ಯಾಲರಿ ಬಗ್ಗೆ ನಾವು ಒಂದಷ್ಟು ಚಿಟ್ಚಾಟ್ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ, ಫೋಟೋಗಳನ್ನು ತೆಗೆಯೋದು ಒಳ್ಳೆಯ ಅಭ್ಯಾಸ, ಆದರೆ ಜಾಸ್ತಿ ಫೋಟೋಗಳು ಬೇಕಾ ಬೇಡವಾ ಆ ಒಂದು ತೀರ್ಮಾನ ನೀವೇ ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಎಲ್ಲೂ ಹೋಗದೆ ಟ್ಯೂನ್ ಮಾಡಿರಿ, ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲೊಮೋಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಬಿಷ್ಕೇಕ್ನಲ್ಲಿ ಇರಾನ್ನ ಅಧ್ಯಕ್ಷ ಡಾ ಮಸೂದ್ ಪೆಜೆನ್ಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ಭವಿಸಿರುವ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಪ್ರದೇಶದಲ್ಲಿ ಶಾಂತಿಯುತವಾಗಿ ವ್ಯವಹರಿಸಲು ಮಾತುಕತೆ ಮತ್ತು ಸಂವಾದ ಅವಶ್ಯಕ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಜನಸಾಮಾನ್ಯರು ಮತ್ತು ಜನವಸತಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ನೌಕಾಯಾನದ ಮೇಲೆ ದಾಳಿ ನಡೆಸಬಾರದು ಎಂದು ಅಭಿಪ್ರಾಯಪಟ್ಟರು. ನಂತರ ಪ್ರಧಾನಿಯವರು ಕಿರ್ಗಿಸ್ ಗಣರಾಜ್ಯದ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಾಯಕರು ಪರಸ್ಪರ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಸಮ್ಮತಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರನ್ನು ಭೇಟಿ ಮಾಡಿದರು. ರಕ್ಷಣೆ, ಆರ್ಥಿಕತೆ, ಔಷಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಎರಡೂ ದೇಶಗಳ ಪರಸ್ಪರ ಸಹಯೋಗದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಜವಳಿ ಮತ್ತು ಉಡುಪು ಕ್ಷೇತ್ರವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗ.

0: ವಾಗಿರುವುದಲ್ಲದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಮೌಲ್ಯಗಳಲ್ಲಿ ಬೇರೂರಿಕೊಂಡೇ ವಿದ್ಯಾರ್ಥಿಗಳು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನಕ್ಕೆ ಯುವಜನರು ಕೊಡುಗೆ ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಅರಸುವವರಾಗದೆ ಇತರರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಸಲಹೆ ನೀಡಿದರು. ಕಳೆದ 4 ದಶಕಗಳಲ್ಲಿ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದು, ಇದರಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡರ್ ಉದ್ಯಮ ಮಾರುಕಟ್ಟೆಯ ಸುಮಾರು 10% ಹೊಂದುವ ಮೂಲಕ ಜಾಗತಿಕ ಸೆಮಿಕಂಡರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವೇಫರ್ ತಯಾರಿಕೆಯಿಂದ ಚಿಪ್ ಉತ್ಪಾದನೆಯವರೆಗೆ ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ದೇಶವನ್ನು ದೃಢವಾಗಿ ಅಳವಡಿಸಿಕೊಳ್ಳುವತ್ತ ಸರ್ಕಾರ ಗಮನಹರಿಸಿದೆ. ಮುಂಬರುವ ದಶಕಗಳಲ್ಲಿ ಪ್ರಮುಖ ಹೂಡಿಕೆಗಳಿಗೆ ಭಾರತ ಸೂಕ್ತ ತಾಣವಾಗಿದೆ ಎಂಬ ವಿಶ್ವಾಸವು ಜಾಗತಿಕ ಸೆಮಿಕಂಡರ್ ಉದ್ಯಮದ ಪಾಲುದಾರರಲ್ಲಿ ಇದೆ ಎಂದರು. ಜಾಗತಿಕ ಕೈಗಾರಿಕೆಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿವೆ. ಜಾಗತಿಕ ಸೆಮಿಕಂಡರ್ ಪೂರೈಕೆ ಸರಪಳಿಯ ಅನಿವಾರ್ಯ ಭಾಗವಾಗುವುದು ಭಾರತದ ಉದ್ದೇಶವಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಈ ಬಲವಾದ ಕಾರ್ಯಕ್ಷಮತೆಯ ಕೀರ್ತಿ ದೇಶದ ಜನರು ಮತ್ತು ಅವರ ಕಠಿಣ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಆರ್ಥಿಕತೆಯ ಚುರುಕಾದ ನಿರ್ವಹಣೆಯೊಂದಿಗೆ ಎನ್ಡಿಎ ಸರ್ಕಾರ ಕೈಗೊಂಡ ಸುಧಾರಣೆಗಳು ಫಲಿತಾಂಶಗಳನ್ನು ನೀಡುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಮತ್ತಷ್ಟು ವಿಸ್ತರಿಸಲು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ಒಪ್ಪಂದ ವಿನಿಮಯ ಸಮಗೊಳಿಸಲು 4ನೇ ಇಂಡೋ ಜರ್ಮನ್ ಪರಿಸರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸಲು, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಮತ್ತು ಪ್ರಾಯೋಗಿಕ ಸಹಯೋಗವನ್ನು ಮುನ್ನಡೆಸಲು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಎರಡೂ ಕಡೆಯವರು ಚರ್ಚಿಸಲಿದ್ದಾರೆ. ಸಭೆಯಲ್ಲಿ ನೀತಿ ನಿರೂಪಕರು, ಖಾಸಗಿ ವಲಯದ ಪ್ರತಿನಿಧಿಗಳು, ಚಿಂತಕರು ಮತ್ತು ಇತರೆ ಪ್ರಮುಖರು ಪಾಲುದಾರರು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮುಂಬರುವ ಅವಧಿಗೆ ಕೈಗೊಳ್ಳಬೇಕಾದ ಆದ್ಯತೆಯ ಕಾರ್ಯಗಳು ಹಾಗೂ ಚಟುವಟಿಕೆಗಳನ್ನು ಪರಿಶೀಲಿಸಿದ ಅವರು, ಶಾಲಾ ಶಿಕ್ಷಣವನ್ನು ಮತ್ತಷ್ಟು ಪರಿಣಾಮಕಾರಿ, ಸುಲಭ ಲಭ್ಯ ಹಾಗೂ ಫಲಿತಾಂಶ ಆಧಾರವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ಕಲಿಕೆಯನ್ನು ಬಲಪಡಿಸುವುದು, ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಮಗು ಕಲಿಕೆಯ ಬೆಳವಣಿಗೆಯಲು ಹಾಗೂ ಯಶಸ್ವಿಯಾಗಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಕಳೆದ ವಾರ ಸಂಭವಿಸಿದ ಭೀಕರ ಪ್ರವಾಹ ಮತ್ತು ಮಣ್ಣಿನ ಕುಸಿತದಿಂದ ಮೃತಪಟ್ಟವರ ಸಂಖ್ಯೆ 903ಕ್ಕೆ ಏರಿಕೆಯಾಗಿದ್ದು 4,000ಕ್ಕೂ ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಪ್ರವಾಹ ಪೀಡಿತ ನೇಪಾಳದ ಎಲ್ಲ 8 ಜಿಲ್ಲೆಗಳಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರವಾಹದಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ತೀವ್ರ ಕಾರ್ಯಾಚರಣೆ ನಡೆಸುತ್ತಿವೆ.

ಒಟ್ಟು ಸುಮಾರು 21,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಈ ನಡುವೆ ಪ್ರವಾಹದಲ್ಲಿ 6 ಜಲವಿದ್ಯುತ್ ಯೋಜನೆಗಳಲ್ಲಿ ಕನಿಷ್ಠ 933 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಿಬೆಟ್ನಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 16 ಏರಿಕೆಯಾಗಿದ್ದು 546 ಮಂದಿ ಕಾಣೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಪಟ್ಟಣಗಳು ಮತ್ತು ಗ್ರಾಮಗಳ ಮೂಲಕ ಹಿಮ, ಬಂಡೆ, ಕೆಸರು ಮತ್ತು ಅವಶೇಷಗಳ ಭಾರಿ ಪ್ರವಾಹವೇ ಹರಿದು ಬಂದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನೇಪಾಳದ ರಾಯಭಾರ ಕಚೇರಿಯಲ್ಲಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚನಾ ಪುಸ್ತಕಕ್ಕೆ ಸಹಿ ಹಾಕಿದ್ದಾರೆ. ಈ ತಿಂಗಳ 26ರಂದು ಸಂಭವಿಸಿದ ಅಠಾತ್ ಪ್ರವಾಹದಿಂದ ಉಂಟಾದ ಅಮೂಲ್ಯ ಜೀವಗಳ ನಷ್ಟ ಮತ್ತು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ನೈಸರ್ಗಿಕ ವಿಕೋಪವು ನೇಪಾಳದ ನಾಗರಿಕರ ಜೊತೆಗೆ ಭಾರತೀಯ ಪ್ರಜೆಗಳು ಸೇರಿದಂತೆ ಹಲವಾರು ವಿದೇಶಿ ಪ್ರಜೆಗಳ ಮೇಲೂ ಪರಿಣಾಮ ಬೀರಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಭಾರತ ಸರ್ಕಾರ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬಾಂಗ್ಲಾದೇಶದೊಂದಿಗೆ 30 ವರ್ಷಗಳ ಗಂಗಾ ಪದ್ಮ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನವೀಕರಿಸುವ ಮುನ್ನ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಒಪ್ಪಂದ ಡಿಸೆಂಬರ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹೂಗ್ಲಿ ನದಿಯ ನೌಕಾಯಾನ ಹಾಗೂ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನ ಹಡಗು ಸಂಚಾರವನ್ನು ರಕ್ಷಿಸಲು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಹರಿವು ಖಚಿತಪಡಿಸಿಕೊಳ್ಳಬೇಕು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಒತ್ತಾಯಿಸಿದೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ನದಿ ತೀರದ ಸವಕಳಿ, ಹೂಳು ತುಂಬುವಿಕೆ ಹಾಗೂ ಪ್ರವಾಹದ ಬಗ್ಗೆಯೂ ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಜಕಿಯಾದಲ್ಲಿ ನಡೆದ WTT ಫೀಡರ್ ಓಲೋಮೋಕ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವದ 78ನೇ ಕ್ರಮಾಂಕದ ಅಂಕುರ್ ಸಿಂಗಲ್ಸ್ ಫೈನಲ್ನಲ್ಲಿ 3ನೇ ಶ್ರೇಯಾಂಕದ ಸ್ಲೊವೇನಿಯಾದ ಡೆನಿ ಕೋಸಲ್ ಅವರನ್ನು 3-1 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದೇ ವೇಳೆ ಅಂಕುರ್ ಹಾಗೂ ಆಕಾಶ್ ಪಾಲ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ಹಂಗೇರಿಯ ಸಿಸಾಬಾ ಆಂಧ್ರ ಸಂತೋಷಿ ಮತ್ತು ಪೋಲೆಂಡ್ನ ಅಲನ್ ಕುಲ್ಚಿಕಿ ಜೊಲೆಸ್ಕಿ ಜೋಡಿಯನ್ನು 3-1 ಅಂತರದಿಂದ ಸೋಲಿಸಿದರು. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಇಂದು ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 307 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,957 ಅಂಕಗಳು ದಾಖಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇ.7.8% ದಾಖಲು. ಒಲೊಮೋಕ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ

0: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನ ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವಂತಹ ವಿಶೇಷ ಯೋಜನೆ. ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಆತ್ಮೀಯರಿ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಒಲವು ಅನ್ನೋದು ಚೆಲುವು, ಒಲವು ಅನ್ನೋದು ಗೆಲುವು. ನಾವು ಜೀವನದಲ್ಲಿ ಯಾವುದಕ್ಕೆ ಸೋಲದೇ ಇದ್ರೂ ಪ್ರೀತಿಗೆ ಸೋಲ್ತೇವೆ. ಆದರೆ ಅದು ನಮ್ಮ ಸೋಲು ಅನಿಸ್ಕೊಳ್ಳೋದಿಲ್ಲ, ಬದಲಾಗಿ ಪ್ರೀತಿಯ ಗೆಲುವು ಅನಿಸ್ಕೊಳ್ಳುತ್ತೆ. ಯಾಕಂದ್ರೆ ಪ್ರೀತಿ ಯಾರನ್ನೂ ಸೋಲ್ಸೋದಿಲ್ಲ, ಸೋಲೋಕೆ ಬಿಡೋದೂ ಇಲ್ಲ.

ಪ್ರೀತಿ ಅಂದ್ರೇನು? ಪ್ರೇಮವನ್ನ ಹೇಗೆ ವ್ಯಾಖ್ಯಾನಿಸಬಹುದು? ಪ್ರೇಮವೆಂದರೆ ಅನುಭವಿಸುವುದು, ಅನುಕರಿಸುವುದಲ್ಲ. ಪ್ರೇಮವೆಂದರೆ ಆರಾಧಿಸುವುದು, ಆಚರಿಸುವುದಲ್ಲ. ಪ್ರೇಮವೆಂದರೆ ನಾವಷ್ಟೇ, ನಾನು ನೀನು ಎನ್ನುವುದಲ್ಲ. ಪ್ರೇಮವೆಂದರೆ ಒಲವಷ್ಟೇ, ಗೆಲುವಿನ ಲೆಕ್ಕಾಚಾರವಲ್ಲ. ಪ್ರೇಮವೆಂದರೆ ಪ್ರೇಮವೇ ಹೊರತು ಪದಗಳಿಗೆ ನಿಲುಕುವುದಲ್ಲ.

ಪ್ರೀತಿಗೆ ಯಾವುದೇ ಎಷ್ಟೇ ವ್ಯಾಖ್ಯಾನ ಕೊಡಬಹುದು. ಪ್ರೀತಿಯಲ್ಲಿ ಒಂದಾಗಿ ಬಾಳುವುದಂದ್ರೆ ಒಂದೇ ಸೂರಿನಡಿ ಉಸಿರಾಡುವುದಲ್ಲ. ನಿಸ್ವಾರ್ಥ, ನಿರ್ಭೀತಿ, ನೆಮ್ಮದಿ, ನಂಬಿಕೆಯಿಂದ ಪರಸ್ಪರ ಸ್ನೇಹ ಸಹಕಾರದೊಂದಿಗೆ ಪ್ರೀತಿಯಿಂದ ಪ್ರತಿದಿನವನ್ನ ಹಬ್ಬದಂತೆ ಅನುಭವಿಸುವುದು. ಪ್ರೀತಿನೇ ಹಬ್ಬ ಕಣ್ರಿ. ಪ್ರೀತಿ ತುಂಬಿರೋ ಮನಸ್ಸು ದೇವಾಲಯದಂತಿದ್ರೆ ಪ್ರೀತಿ ತುಂಬಿರೋ ಮನೆ ದೇಗುಲದಂತೆ.

ಪ್ರೀತಿ, ಪ್ರೇಮ, ಒಲವು ಸುಖವನ್ನ ಕೊಡುತ್ತೆ ಹೊರತು ದುಃಖವನ್ನಲ್ಲ. ಪ್ರೀತಿ ಭರವಸೆ, ಧೈರ್ಯ, ವಿಶ್ವಾಸವನ್ನ ಮೂಡಿಸಬೇಕೇ ಹೊರತು ಭಯವನ್ನಲ್ಲ. ಪ್ರೀತಿ ಸಮಸ್ಯೆಯನ್ನ ಪರಿಹರಿಸಬೇಕೇ ಹೊರತು ಸಮಸ್ಯೆಯನ್ನ ತಂದಿಡೋದಲ್ಲ. ಪ್ರೀತಿ ಗೆಲುವಿನ ಲೆಕ್ಕಾಚಾರ ಹಾಕದೆ ಒಲವಿನ ವೃದ್ಧಿಯ ಸೆಲೆಯಾಗಬೇಕು.

ನಾವು ನಮ್ಮವರನ್ನಷ್ಟೇ ಅಂದರೆ ಮನುಷ್ಯರನ್ನಷ್ಟೇ ಪ್ರೀತಿಸದೆ ಭಗವಂತನನ್ನೂ ಪ್ರೀತಿಸುತ್ತೇವೆ. ಅದು ಭಕ್ತಿಯ ಪ್ರೀತಿ. ನನಗಾಗಿ ನನ್ನ ಧೈರ್ಯ ಭರವಸೆಯಾಗಿ ಭಗವಂತ ಜೊತೆಯಾಗಿದ್ದಾನೆಂದು ದೇವರನ್ನೂ ಜನ್ಮ ಜನ್ಮಾಂತರದ ಗೆಳೆಯನಂತೆ ಪ್ರೀತಿಸುತ್ತೇವೆ. ಪ್ರೇಮವೆಂದರೆ ನಿಸ್ವಾರ್ಥದ ನಿರ್ಮಲ ಒಲವು.

ಆತ್ಮೀಯರೇ, ನಮ್ಮೆಲ್ಲರ ಬದುಕು ಭವಿಷ್ಯ ಪ್ರೀತಿಯಿಂದ ತುಂಬಿರಲಿ ಎಂದು ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ವಿರಾಮ ಹಾಕ್ತಿದ್ದೇವೆ. ನಿರಂತರವಾಗಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ಪ್ರೀತಿಯಿಂದ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನ ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ನಿಮಿಷ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 9:16. ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಳ್ಳೊಳ್ಳೆ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಅದ್ರ ಜೊತೆಗೆ ಒಂದಷ್ಟು ಮಾತಾಡೋಣ ಇವತ್ತು. ಏನ್ ಗೊತ್ತಾ, ಎಲ್ಲರೂ ಊಟ ಮಾಡಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಊಟ ಮಾಡದೇ ಇರೋರು ಬೇಗ ಹೋಗಿ ಊಟ ಮಾಡಿ, ಅಥವಾ ಊಟ ಮಾಡ್ತಾ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ, ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ ವೆರಿ ವೆರಿ ವೆರಿ ಸಿಂಪಲ್. ನೀವು ಮಲಗೋದಕ್ಕಿಂತ ಮುಂಚೆ ಏನ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನಾಳೆ ಪ್ಲ್ಯಾನ್ ಏನು ಅಂತ ಯೋಚನೆ ಮಾಡ್ತೀರಾ? ಇವತ್ತು ಇಡೀ ದಿನ ಏನು ಮಾಡಿದ್ರಿ ಅಂತ ಯೋಚನೆ ಮಾಡ್ತೀರಾ? ಲಾಸ್ಟ್ ಥಿಂಗ್, ನೀವು ಮಲಗೋದಕ್ಕಿಂತ ಲಾಸ್ಟಲ್ಲಿ ನೀವು ಯೋಚನೆ ಮಾಡುವಂತಹ ವಿಚಾರ ಅಥವಾ ಯೋಚನೆ ಪ್ಲ್ಯಾನ್ ಮಾಡುವಂತಹ ವಿಚಾರ ಯಾವುದು, ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ಕುಮಾರ್ ಸಾನು ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

0: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
2: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
1: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
2: ಕುಂತ್ಲೆ ಸಿಕ್ಕಳು ಸುಮ್ಸುಮ್ಮೆ ನಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಮಯವಾಗಿದೆ 9:30 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಸುಕೂನ್ ಕೇಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹಾಡನ್ನ ಕೇಳಿ ತುಂಬಾ ಖುಷಿಯಾಯ್ತು. ತುಮಿಲೆ ದಿಲ್ಕಿಲೆ ಅನ್ನುವ ಹಾಡನ್ನ ಕೇಳಿ ತುಂಬಾ ಖುಷಿಯಾಯ್ತು, ಮನಸ್ಸು ತುಂಬಿ ಬಂತು. ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿಯಿಂದ ಮತ್ತೊಂದು ಸಂದೇಶ ಬಂದಿದೆ. ಸುನಿಲ್ ಡಿ ಜೋಶಿ ಅವರು, ಒಳ್ಳೆಯ ಸುಂದರ ಹಾಡುಗಳು, ಹಾಗೆ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಇವತ್ತು ಸುಗುನ್ ಕೇಪಾಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತಂದ್ರೆ, ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಏನನ್ನ ಯೋಚನೆ ಮಾಡ್ತೀರಾ, ಅಥವಾ ಏನು ನಿಮ್ಮ ತಲೆಗೆ ಬರುತ್ತೆ, ನಾಳೆ ದಿನದ ಪ್ಲಾನ್ ಬರುತ್ತಾ, ಅಥವಾ ಇವತ್ತು ಏನೆಲ್ಲ ಮಾಡಿದ್ರಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಇದನ್ನ ಮಾಡಬಾರ್ದಾಗಿತ್ತು ನಾನು, ಇದ್ರ ಬದಲು ಇನ್ನೇನೋ ಮಾಡಬೇಕು ಅಂತ ಯಾವುದಾದ್ರೂ ಒಂದು ಮಿಸ್ಟೇಕ್ ಅಥವಾ ಯಾವುದಾದ್ರೂ ಒಂದು ಕರೆಕ್ಷನ್ನ ಮಾಡ್ಕೊಳ್ತೀರಾ, ನಿಮ್ಗೇನನ್ಸುತ್ತೆ ಮಲಗೋದಕ್ಕಿಂತ ಮುಂಚೆ ನೀವು ಏನು ಮಾಡ್ತೀರಾ, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ. ಕೆಲವರು ಮಲ್ಕೊಳ್ಳೋದು ಗೊತ್ತೇ ಆಗೋದಿಲ್ಲ ಅನ್ನೋ ರೀತಿ ಮಲ್ಕೊಳ್ತಾರೆ. ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡತ್ತೆ, ಏನು ಯೋಚನೆ ಮಾಡ್ತಿದ್ದೀವಿ ಅನ್ನೋದು ಇರಲ್ಲ. ಬಟ್ ನೀವು ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ನಿದ್ದೆ ಮಾಡಬೇಕು ಅಂತ ತಯಾರಾಗುವಾಗ, ಒಂದು ವಿಷಯನ ಖಂಡಿತವಾಗ್ಲೂ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀರಲ್ವಾ? ಸೊ ಅದೇ ವಿಚಾರ ಯಾವುದದು ನಮ್ಮ ಜೊತೆ ಹಂಚ್ಕೊಳ್ಳಿ. 9480901013 ಈ ಒಂದು ಸಂಖ್ಯೆಗೆ ಸುಕೂನ್ ಕೇಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಒಂದು ಗೀತೆ.

ಸಮಯಾಗಿದೆ 9:43. ಕೇಳ್ತಾ ಇದ್ದೀರಾ ಸುಕುನ್ ಕೆ ಪಲ್ ಕಾರ್ಯಕ್ರಮ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಒಳ್ಳೊಳ್ಳೆ ಹಿಂದಿ ಗೀತೆಗಳನ್ನು ಕೇಳುವಂತಹ ಹೊತ್ತು. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೃತ್ಪೂರ್ವಕವಾದ ಧನ್ಯವಾದಗಳು. ತಂಪಾದ ಸಂಜೆಯಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು, ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮನಸ್ಸಿಗೆ ತುಂಬ ಸಂತೋಷ, ನೆಮ್ಮದಿ, ಹಾಗೆ ಉಲ್ಲಾಸವನ್ನು ನೀಡ್ತಾ ಇದೆ. ಕಾರ್ಯಕ್ರಮವನ್ನು ಕೇಳುವುದೇ ಒಂದು ಸುಂದರ ಅನುಭವ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಹಾಗೆ ನೀವು ಕೂಡ ಮಲಗೋದಕ್ಕಿಂತ ಮುಂಚೆ ನೀವು ಯಾವ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಯಾವ ಒಂದು ಲಾಸ್ಟ್ ಥಾಟ್ ಆಗಿರುತ್ತೆ ಆ ಒಂದು ದಿನಕ್ಕೆ ನಿಮಗೆ ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಶಂಕರ್ ಮಹಾದೇವನ್ ಹಾಗೆ ಸುಜಾತಾ ಅವರ ಧ್ವನಿಯಲ್ಲಿ ಒಂದು ಬ್ಯೂಟಿಫುಲ್ ಗೀತೆ.

0: हरा कुछ पीला कुछ नीला कुछ काला
1: समय आगे 9:56 ಸಮಯ ಆಗಿದೆ 9:56 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಸುಕುನ್ ಕೇಪಾಲ್ ಕಾರ್ಯಕ್ರಮದಲ್ಲಿ ಕಲಬುರಗಿಯಿಂದ ಧರ್ಮಣ್ಯ ಅವರು ಸಂದೇಶವನ್ನ ಕಳಿಸಿ, ನಾನು ಮಲಗಿಕೊಳ್ಳುವ ಮುಂಚೆ ನಾಳೆಯ ದಿನಚರಿ ಬಗ್ಗೆ ಆಲೋಚನೆ ಮಾಡ್ತೇನೆ, ಹಾಗೆ ಇಂದಿನ ಸೇನಾ ಕಾರ್ಯಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ, ಇದು ನನ್ನ ಹವ್ಯಾಸ ಕೂಡ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಕೂಡ ಹೇಳ್ತಿದ್ದಾರೆ. ಹಾಗೆ ಅನಿಲ್ ಅವರು ಚಿಕ್ಕೋಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಾನಂತೂ ಊಟ ಮಾಡಿ ವಾಕಿಂಗ್ ಮಾಡ್ತೀನಿ ಮೇಡಮ್, ನೀವು ಪ್ರಸಾರ ಮಾಡುವಂತಹ ಹಾಡುಗಳನ್ನ ಕೇಳ್ತಾ ನಾಳಿನ ಬಗ್ಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ, ಇವತ್ತಿನ ದಿನಚರಿಯನ್ನ ಮುಗಿಸಿದೀನಿ, ಇನ್ನು ಆರಾಮಾಗಿ ಕನಸಿನ ಲೋಕದಲ್ಲಿ ಹಾಡುಗಳನ್ನ ಕೇಳ್ತಾ ದಿನವನ್ನ ಮುಗಿಸ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಕೂಡ ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಸರಿಯಾಗಿ 10 ಗಂಟೆಯ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಡು ಹಾಡು ಒಂದು ಹಾಡು ಹಾಡು.
2: 25 ವಸಂತಗಳು,
3: ಸಾವಿರಾರು ಹಾಡುಗಳು,
2: ಕೋಟ್ಯಂತರ ನೆನಪುಗಳು.
1: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
3: ಮಾತು ಮಧುರ,
2: ಸಂಗೀತ ಅಮರ.
1: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
2: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಸಮಯಾಗಿದೆ 10:02. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕನ್ನಡ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ನಿದ್ರೆಗೆ ಜಾರಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಬರ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗೀತೆ ಬರ್ತಾ ಇದೆ. ಸ್ಮೈಲ್ ಸಿನಿಮಾದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ.

ಸಮಯ ಆಗಿದೆ 10:12 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕಾಮನ ಕಾಮನಬಿಲ್ಲನ ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕನಸಿನ ಲೋಕದಲ್ಲಿ ಒಳ್ಳೊಳ್ಳೆ ಕನ್ನಡ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನಿದ್ದೆ ಮಾಡ್ತಾ ಮಾಡ್ತಾ ಮಾಡ್ತಾ ಒಂಥರ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿದ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ವಾ, ಒಂಥರ ಸಂತೋಷವಾಗಿ ಮಲಗ್ಬೋದು, ಆ ಪೀಸ್ಫುಲ್ನೆಸ್ ಮೈಂಡಿಗೆ ಸಿಕ್ಕ ರೀತಿಯಲ್ಲಿ ಆಗುತ್ತೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತದೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಸಾವಿರ ನದಿಗಳಿಗೆಲ್ಲ ಮಣಿ ಸಿನಿಮಾದಿಂದ ಒಂದು ಬ್ಯೂಟಿಫುಲ್ ಗೀತೆ, ಅದಾದ ಮೇಲೆ ಮತ್ತೊಂದು ಎವರ್ ಗ್ರೀನ್ ಗೀತೆ ಎಂದೋ ಕಂಡ ಕನಸು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಲಂಕೇಶ್ ಪತ್ರಿಕೆ ಸಿನಿಮಾದಿಂದ

ಎಂಥ ಅದ್ಭುತವಾಗಿರುವಂತಹ ಗೀತೆ ಅಲ್ವಾ? ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ. ನಮಸ್ಕಾರ ಮೇಡಮ್, ಎಫ್ಎಂ ರೇನ್ಬೋಗೆ ತುಂಬ ದಿನ ಆಯಿತು ನಾನು ಕೇಳಿ, ಕಾರಣಾಂತರಗಳಿಂದ ಕೇಳಲಾಗಿಲ್ಲ, ಇನ್ನು ಮುಂದೆ ದಿನಾ ಕೇಳ್ತೀನಿ, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಹೊಸಕೋಟೆಯಿಂದ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಖಂಡಿತವಾಗ್ಲೂ ಕೇಳಿ ಸರ್, ಒಳ್ಳೊಳ್ಳೆ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳು ಅಮೋಘವಾಗಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಈ ಒಂದು ಸಂದೇಶ ಬಂದಿದೆ. ಕಾರ್ಯಕ್ರಮ ಸೂಪರ್, ಅದರಲ್ಲಿ ತಂಪಾದ ಹೊತ್ತಲ್ಲಿ ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳ ಸರಮಾಲೆ ಮನಸ್ಸಿಗೆ ಖುಷಿಯನ್ನು ಖುಷಿ ನೀಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಹಾಡುಗಳು ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತದೆ ಹೇಮಂತ್ ಅವರ ಧ್ವನಿಯಲ್ಲಿ ಲಾಲಿ ಹಾಡು ಸಿನಿಮಾದಿಂದ ನನ್ನ ಹೃದಯ ನನ್ನ ಹೃದಯ ಅನ್ನುವಂತಹ ಗೀತೆ. ಹೇಮಂತ್ ಹಾಗೆ ನಂದಿತಾ ಅವರೊಟ್ಟಿಗೆ ಹಾಡಿದ್ದಾರೆ. ಅದಾದ್ಮೇಲೆ ಖುಷಿ ಸಿನಿಮಾದ ಮತ್ತೊಂದು ಗೀತೆ ಬರ್ತದೆ, ದಿನವೆಲ್ಲ ಹಸಿವಿಲ್ಲ ಅನ್ನುವಂತಹ ಗೀತೆ, ಶ್ರೀನಿವಾಸ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ. ಈ ಎರಡು ಬ್ಯೂಟಿಫುಲ್ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಿರೋದು FM ರೈನ್ಬೋ 101.3 MHz ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 10:35 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಗುಂಡೇಶ್ವರ್ ಹಳಕಟ್ಟಿ ವಿಜಯಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಿದ್ರಿ, ಕನಸಿನ ಲೋಕ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಮ್ಮೂರಲ್ಲಿ ತುಂತುರು ಮಳೆ ಬರ್ತಾ ಇದೆ, ಕಾಮನಬಿಲ್ಲಿನಲ್ಲಿ ಪ್ರಸಾರ ಆಗ್ತಾರ ಹಾಡುಗಳು ಜೋರಾಗಿದೆ, ಮನಸ್ಸಿಗೆ ತುಂಬಾ ಖುಷಿಯನ್ನು ನೀಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನ ಕಳಿಸಿ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೀಡಿಂಗ್ ವಿತ್ 2125 ಇವರು ಕೂಡ ಸಂದೇಶವನ್ನ ಕಳಿಸಿ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಚಿತ್ರ ಅವರ ಧ್ವನಿಯಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಗೀತೆ ಬರ್ತದೆ. ಉಸಿರೆ ಸಿನಿಮಾದ ಗೀತೆಯಾಗಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮನಸೆ ಮನಸೆ ಥ್ಯಾಂಕ್ ಯು ಅನ್ನುವಂತಹ ಗೀತೆ ರಂಗ SSLC ಸಿನಿಮಾದಿಂದ.

ಸಮಯವಾಗಿದೆ 10:47 ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಗೀತೆಗಳು ಕೇಳ್ತಾ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಗೀತೆಗಳು ಬಹಳ ಇಂಪಾಗಿವೆ, ಆನಂದವಾಯಿತು. ಅಕ್ಕಲಕೋಟ ತಾಲೂಕಿನ ಮೈಂದರಗಿ ಈರಣ್ಣ ಜೀವೂರ್ ಹಾಗೂ ರಾಮಚಂದ್ರ ಟೀಲರು ಸಂದೇಶವನ್ನು ಕಳ್ತಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬನೇ ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ. ತರೀಕೆರೆ ತಾಲೂಕಿನ ಕರಕುಚ್ಚಿಯಿಂದ ಮನು ವಿಂದ್ಯ ಕವನ ಕೃತಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದೊಡ್ಡ ಮನಸ್ಸು ಮಾಡಿ ಅಂತ ಒಳ್ಳೆ ಒಳ್ಳೆ ಗೀತೆಗಳನ್ನು ಹಾಕ್ತಾ ಇದ್ದೀರಿ, ನಿಮ್ಮ ಮನಸ್ಸಿಗೂ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 9781. ಮತ್ತೊಮ್ಮೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ. ಒಳ್ಳೊಳ್ಳೆ ಗೀತೆಗಳನ್ನು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮಲಗಿ ಮಲಗಿ ಗುಬ್ಬಿಮರಿ ಅನ್ನುವಂತಹ ಗೀತೆ.

ಸಮಯ ಆಗಿದೆ 10:59 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮವನ್ನ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀರಿ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ರೈನ್ಬೋಗೆ ಜನ್ಮದಿನಕ್ಕೆ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅವರು ಶುಭರಾತ್ರಿ ಅಂತ ಹೇಳ್ತಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 8435. ಇವರು ಕೂಡ ಶುಭರಾತ್ರಿ, ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ರೋಹಿತ್ ಅವರು ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಅವರು ಶುಭರಾತ್ರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗಾದರೆ ಇವತ್ತಿನ ಕನಸಿನ ಲೋಕವನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಹಾಗೆ ನಾಳೆ ಎಫ್ಎಂ ರೈನ್ಬೋದ 25ರ ಸಂಭ್ರಮ, ನೀವು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಸಿಗ್ತೀನಿ ಮತ್ತೆ ನನ್ನ ಶೋನಲ್ಲಿ.

ಸ್ನೇಹಿತರೆ, ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಅದಾದ ಮೇಲೆ ನಮ್ಮ ಕಾರ್ಯಕ್ರಮಗಳು ಮುಖ್ಯವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಮುಖ್ಯವಾಹಿನಿ FM ಗೋಲ್ಡ್ನಲ್ಲಿ ಪ್ರಸಾರ ಆಗುತ್ತೆ ನಾಳೆ 5:03.